ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ವೈಶಾಖ ಮಾಸದ 22ನೇ ದಿನ, ಅಂದರೆ 2026 ಇಸ್ವಿ, ಮೇ ತಿಂಗಳ 12ನೇ ತಾರೀಕು, ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:34. ಆತ್ಮೀಯ ಕೇಳುಗರಿಗೆಲ್ಲ ಮಧುಮಾಲತಿ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 6 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಸ್ಸಾಂನಲ್ಲಿ ಸತತ 2ನೇ ಅವಧಿಗೆ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲು ವೇದಿಕೆ ಸಿದ್ಧವಾಗಿದೆ. ಗುವಾಹಟಿಯ ಖಾನಾಪಾರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಪಾಲ್ಗೊಳ್ಳಲಿದ್ದಾರೆ. ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ಡಿಎ ನಾಯಕ ಎನ್ ರಂಗಸ್ವಾಮಿ ಅವರ ಪ್ರಮಾಣವಚನ ಸ್ವೀಕರಿಸುವ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ನಾಳೆ ಲೋಕನಿವಾಸದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡ 1.5 ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25 ಶೇಕಡ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರೈತರಿಂದ ನೇರವಾಗಿ ಗ್ರಾಹಕರಿಗೆ, ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯಗಳೊಂದಿಗೆ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ 10ನೇ ವರ್ಷದ ಹಣ್ಣುಗಳ ರಾಜ ಮಾವು ಮೇಳ ಮತ್ತು ಪ್ರದರ್ಶನ ಇಂದಿನಿಂದ ಇದೇ 22ರವರೆಗೆ ನಡೆಯಲಿದೆ. ಹುಬ್ಬಳ್ಳಿಯಲ್ಲಿ ಇದೇ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ. ಸಾಂವಿಧಾನಿಕ ಪ್ರಜಾಸತ್ತೆಯ ಮೇಲಿನ ದಾಳಿ, ಚಹರೆ ಮತ್ತು ಹೊರದಾರಿಗಳು ವಿಷಯದ ಅಡಿಯಲ್ಲಿ ವಿವಿಧ ಗೋಷ್ಠಿಗಳು ನಡೆಯಲಿವೆ ಎಂದು ಸಾಹಿತಿ ಬಸವರಾಜ ಸೂಳಿಭಾವಿ ತಿಳಿಸಿದ್ದಾರೆ. ತಮಿಳುನಾಡಿನ 17ನೇ ವಿಧಾನಸಭೆ ಅಧಿವೇಶನ ನಿನ್ನೆಯಿಂದ ಆರಂಭವಾಗಿದ್ದು, ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ 100ಕ್ಕೂ ಅಧಿಕ ಮಂದಿ ನಿನ್ನೆ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಇಂದು ವಿಧಾನಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಟಿವಿಕೆಯ ಶಾಸಕ ಎಎ ಪ್ರಭಾಕರ್ ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲೇ ಮುಂದುವರೆದಿದೆ. ಭಾರತ 119ರಿಂದ 118 ಅಂಕಕ್ಕೆ ಇಳಿದಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ನಮ್ಮ ಮುಂದಿನ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮದ ಕಿರುಪರಿಚಯದ ನಂತರ ನಾದೋಪಾಸನೆ, ಭಕ್ತಿಯ ಮಹೋನ್ನತಿಯಲ್ಲಿ ಮೆರೆಯುವ ಹಾಡುಗಳು ನಿಮಗಾಗಿ. 7:15 ಶುಭೋದಯ ಕರ್ನಾಟಕ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. 9:00 ಇಂಟರ್ನ್ಯಾಷನಲ್ ನರ್ಸಸ್ ಡೇ, ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ. 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 11:30 ಕಲಾಭಾರತಿ. 12:05 ಕರಿಗೊಂದು ಹಾಡು ಕಾರ್ಯಕ್ರಮ. 1:20 ರಸಪ್ರಶ್ನೆ ಕಾರ್ಯಕ್ರಮ. ಈ ಮಧ್ಯಾಹ್ನ 2:15 ಸ್ಪಂದನ. 2:40 ಚಿತ್ರತಾನ ಕಾರ್ಯಕ್ರಮ. ಮಧ್ಯಾಹ್ನ 3:00 ಸಖಿ ಸಹೇಲಿ. 4:00 ಪರಿಮಳ. ಈ ಸಂಜೆ 5:05 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:40 ನ್ಯಾಯವಾಣಿ ಕಾರ್ಯಕ್ರಮ. 6:02 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶ ಬುಟ್ಟಿ ಕಾರ್ಯಕ್ರಮ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಬಿಕೆ ಸುಮತಿ. ಬಾನುಲಿ ಕಲಿಗಳು. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ 8:02 ನಿಮ್ಮ ಆಯ್ಕೆ ಕಾರ್ಯಕ್ರಮ. 9:15 ಹಿಂದಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ಪ್ರೇಮ ನಿನಾದ ಕಾರ್ಯಕ್ರಮ. ಇದುವರೆಗೆ ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ನಾದೋಪಾಸನೆ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸಮಯ 6:11 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಯ ಮಹೋನ್ನತಿಯಲ್ಲಿ ಮೆರೆಯುವ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:32. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಯ ಮಹೋನ್ನತಿಯಲ್ಲಿ ಮೆರೆಯುವ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 6:40 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಯ ಮಹೋನ್ನತಿಯಲ್ಲಿ ಮೆರೆಯುವ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:50. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಯ ಮಹೋನ್ನತಿಯಲ್ಲಿ ಮೆರೆಯುವ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

ಇದುವರೆಗೂ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಯ ಮಹೋನ್ನತಿಯಲ್ಲಿ ಮೆರೆಯುವ ಹಾಡುಗಳನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಇನ್ನೇನೋ 7 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುಜರಾತ್ನ ವಡೋದರಾದಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸರ್ದಾರ್ ಧಾಮ್ ಹಾಸ್ಟೆಲ್ ಅನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗರು ಮತ್ತು 1,000 ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಜೊತೆಗೆ ಕೇಂದ್ರ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ಹೊಸ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕ್ಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಇಂದು ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ ಮನವಿ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ಸಾಧಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8:00.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 7:02:14.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
2: ಶಿಕ್ಷಾ ಕಿ ಜೀವನ ಮೇ ಭಿ ಜರೂರತ್ ಹೈ, ಸಮಾಜ ಜೀವನ ಮೇ ಭಿ ಜರೂರತ್ ಹೈ, इसको अंडर एस्टिमेट नहीं करना चाहिए.
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23

0: ಕೆಲಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮಿಸ್ ಸೀಮಾ?
2: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
2: ಯಾಕೆ ಅಂದ್ರೆ ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:05 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ

0: ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ, 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ, ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ಕಡಿಮೆ ವಯಸ್ಸಿನ 5 ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22 ಕೊಪ್ಪಳದಲ್ಲಿ 10 ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು, ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10ನೇ ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ನಡೆದು ಬಂದಿದೆ. ಪ್ರತಿ ವರ್ಷನು ಇದು ಹೆಚ್ಚಾಕಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲರಿಗಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಟನ್ ಮಾಡಿದ್ವಿ, ಆಮೇಲೆ 100 ಟನ್ 150 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ಕೆ ಇಡ್ತಿದೀವಿ. ದಶೇರಿ, ಮಲ್ಲಿಕ, ಅಪೂಸು ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. ಸಮಯ 7:15. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ.
5: ಕನ್ನಡ ರತ್ನ ಭಂಡಾರ.
6: ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಿಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜಿಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜಿಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನು ಈಗ ಕೇಳಿ ಸಂತೋಷವಾಗುತ್ತೆ.
7: ಸಂಗೀತ ಚೆನ್ನಾಗಿರಬೇಕಾದ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕೆ ಅದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ಥರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋವಾಗ ನಮಗೆ ಓ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಈ ಥರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರಿಸ್ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ ನೋಡಿ, ಮಗು ಸತ್ತೋಯ್ತು ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ. ಆದ್ದರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀರೆಕಾರ್ಡಿಂಗ್ನಲ್ಲಿ ಹಾಡಿದ್ದದು, ರೆಕಾರ್ಡ್ ಮಾಡಲಿಲ್ಲ ಸಪ್ರೇಟಾಗಿ. ಪಿಕ್ಚರೆಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀರೆಕಾರ್ಡಿಂಗ್ನಲ್ಲೇ ಹಾಡ್ಬಿಟ್ಟೆ, ರೀರೆಕಾರ್ಡಿಂಗ್ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದು. ಈ ತರ ಕೆಲವು ಸನ್ನಿವೇಶಗಳು ಅಲ್ಲೆಲ್ಲ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟ್ ಆಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಹೀಗೆ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ್ದೆ. ಅದು ಯಾರು

ಅಲ್ಲ ಇದು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರೆಲ್ಲರೂ, ವಿಜಯಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜಣ್ಣನವರಾಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಇದೇನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು, ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು. ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಲೇ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗ್ ಇದೆ, ಜಲ್ ತರಂಗ್ ಇದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಅವ್ರು ಭೂತ ಹೆಣ್ಣು ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ ಮಾಡ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದ್ರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ಇನ್ನು ಜಿ ಕೆ ವೆಂಕಟೇಶ್ ಇದಾರಪ್ಪ ಅನ್ನೋದು.

0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:20.
3: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: 102.9 FM, ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳೋಣ ಭಾವಗೀತೆಗಳು. ಮೊದಲಿಗೆ ಸಿದ್ದಲಿಂಗಯ್ಯ ಅವರ ರಚನೆಯ ಗೀತೆ, ಹಾಡಿದ್ದಾರೆ ರೋಷನ್ ರಾಜನ್.

0: ಕುವೆಂಪು ಅವರ ರಚನೆಯ ದೇವರು ರುಜು ಮಾಡಿದನು ಗೀತೆಯನ್ನು ಕೇಳಿದ್ರಿ. ಅರ್ಚನಾ ಉಡುಪ ಅವರ ದನಿಯಲ್ಲಿ ಗೀತೆ ಮೂಡಿವಂತು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
3: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
2: ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ.
3: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 7:34:20. 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. February 28 ಆರಂಭವಾದ ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ಧದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೇಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು

0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ ನಾಲ್ಕು ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 7:45.

ಜೆ ಎಸ್ ಶಿವರುದ್ರಪ್ಪ ಅವರ ರಚನೆಯಾಗಿದೆ, ಹಾಡಿದ್ದಾರೆ ಸಿ ಅಶ್ವಥ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರಾ.

0: ಸಿ ಅಶ್ವಥ್ ಅವರ ದನಿಯಲ್ಲಿ ದರಾ ಬೇಂದ್ರೆ ಅವರ ರಚನೆಯ ಗೀತೆಯನ್ನು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಹಲವಾರು ನಮ್ಮ ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಚ್ ಬಿ ಜಯರಾಮ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೃಷ್ಣಮೂರ್ತಿ ಹನುಮಂತನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರೇರಣಾ ಅವರ ಸಂದೇಶ ತಲುಪಿದೆ. ಹಾಗೆ ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಶುಭೋದಯ ಅಂತ ಹೇಳ್ತಿದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವೇಣಿ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಧು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭೋದಯ ತಮಗೆ ಅಂತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಗ್ರಾಮ ಇಲ್ಲಿಂದ ನಮಗೆ ಸಂದೇಶವನ್ನು ರಾಜು ಕುಂಬಾರ್ ರುಕ್ಮಿಣಿ ಕುಂಬಾರ್ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾದೋಪಾಸನೆ ಕಾರ್ಯಕ್ರಮದ ಭಕ್ತಿಗೀತೆಗಳು ನಮಗೆ ತುಂಬಾ ಇಷ್ಟವಾಯಿತು ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಹುಳಗಮಾನವರ್ ಅಕ್ಷಯ ಪಾರ್ಕ್ ಇಲ್ಲಿಂದ ಹುಬ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಸಯ್ಯ ಸ್ವಾಮಿ ಇವರ ಸಂದೇಶವು ಕೂಡ ನಮ್ಮನ್ನು ತಲುಪಿದೆ. ಹಾಗೆ ಪರಿಮಳ ಆನಂದಮೂರ್ತಿ ಯಲಹಂಕದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮಟಿ ಇವರು ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 7748 ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ಇವರ ಸಂದೇಶವು ತಲುಪಿದೆ. ಶುಭೋದಯ ಅಂತ ಹೇಳ್ತಿದ್ದಾರೆ. ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ. ಮಹಾಲಿಂಗಪ್ಪ ಜಾಲವಾದಿ ಅವರು ಶುಭೋದಯ ಅಂತ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಮಗೂ ಕೂಡ ಶುಭೋದಯ. ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ. ಹಾಗೆ ರೇಣುಕಾ ಅವರ ಸಂದೇಶ ತಲುಪಿದೆ. ಚಂದುಲಾಲ್ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಗುಡ್ ಮಾರ್ನಿಂಗ್ ಕರ್ನಾಟಕ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿ ಕಡಗಂಚಿಯಿಂದ ಧರ್ಮಣ್ಣ ದನ್ಯವರ ಸಂದೇಶ ತಲುಪಿದೆ. ಹಾಗೆ ವಿಜಯನಗರದಿಂದ ನಳಿನಿ ಲಂಕೇಶ್ ಅವರ ಸಂದೇಶ ಬಂದಿದೆ. ಚನ್ನಪಟ್ಟಣ ಜೆ ಪಿ ನಗರದಿಂದ ಚನ್ನಪ್ಪ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಡ್ತಾರೆ ಜೆ ಪಿ ನಗರದಿಂದ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲಿಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ಸಮಾಜದ ಮುಖಂಡರ ನಿಯೋಗವನ್ನು ಭೇಟಿ ಮಾಡಲಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಬೆಂಗಳೂರಿನಲ್ಲಿ ಇಂದು ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉಪಸ್ಥಿತರಿರಲಿದ್ದಾರೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ 2026 17 ಹಾಗೂ 15 ವರ್ಷದೊಳಗಿರುವವರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಬಾಲಕಿಯರು ಉತ್ತಮ ಪ್ರದರ್ಶನ ನೀಡಿದ್ದು 17 ವರ್ಷದೊಳಗಿನವರ ಸ್ಪರ್ಧೆಯಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ ನಾಲ್ವರು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

ಅಮೃತಗಳಿಗೆ ಚಿತ್ರದ ಹಾಡನ್ನ ಕೇಳಿದ್ರಿ. ಬಿಆರ್ ಛಾಯಾ ಅವರ ಕಂಠಸಿರಿಯಲ್ಲಿ ಗೀತೆ ಮೂಡಿಬಂತು. ವಿಜಯ ನರಸಿಂಹ ಅವರ ರಚನೆಯ ಗೀತೆಯಾಗಿತ್ತು. ವಿಜಯ ಭಾಸ್ಕರ್ ಅವರ ಸಂಗೀತ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮೆಲ್ಲ ಸ್ನೇಹಿತರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಬೀದರ್ನಿಂದ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಾಂಭವಿ ಚಂದ್ರಶೇಖರ್ ನಮಸ್ಕಾರ ಅಂತ ಹೇಳ್ತಾರೆ, ತಮಗೂ ಕೂಡ ನಮಸ್ಕಾರ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಿವಿಧ ಭಾರತಿಗೆ ಶುಭೋದಯ ಅಂತ ಹೇಳ್ತಿದ್ದಾರೆ. ಹಾಗೆ ನಮ್ಮ ರನ್ನಿಂಗ್ ವಿತ್ 1109 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯ ಅಂತ ಅರುಣ್ ಮೈತ್ರಿ ಜೆ ಸಿ ನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೂವಿನ ಹಡಗಲಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿರೋರು ದಿಲೀಪ್ ದೊಡ್ಡಮನಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೊನ್ನೂರಲ್ಲಿಯವರು ಸಂದೇಶವನ್ನು ಕಳಿಸ್ಕೊಡ್ತಾ ಒಂದು ನುಡಿಯನ್ನು ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ, ತುಂಬ ಅದ್ಭುತವಾಗಿದೆ. ಹಾಗೆ ವಸಂತ ಅವರ ಸಂದೇಶವೂ ಕೂಡ ತಲುಪಿದೆ.

ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಚಿಕ್ಕ ಜಮಾನ್ರು ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಗೀತೆ ಮೂಡಿಬಂತು.

ಚಿತ್ರಾವರ ದನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಹಾಡನ್ನ ಕೇಳಿದ್ರಿ. ಕೆ ಕಲ್ಯಾಣವರ ಸಾಹಿತ್ಯದ ಗೀತೆ, ದೇವ ಅವರ ಸಂಗೀತವಿತ್ತು. ಸಮಯ 8:45. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಗೀತೆ ಮೂಡಿಬಂತು. ಚೌದೇಶಂಕರ್ ಅವರ ರಚನೆಯ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 9 ಗಂಟೆ. ಇಂದು ಅಂತಾರಾಷ್ಟ್ರೀಯ ದಾದಿಯರ ದಿನ, ಇಂಟರ್ನ್ಯಾಷನಲ್ ನರ್ಸಸ್ ಡೇ ಇವತ್ತು 12 ಮೇ ಆಚರಿಸಲಾಗ್ತಿದೆ. ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕಿಯಾದಂತಹ ಫ್ಲಾರೆನ್ಸ್ ನೈಂಟಿಂಗೇಲ್ ಅವರ ಜನ್ಮದಿನದ ನೆನಪಿಗಾಗಿ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಅನನ್ಯ ಸೇವೆ, ತ್ಯಾಗ ಮತ್ತು ಕೊಡುಗೆಯನ್ನು ಗುರುತಿಸಿ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸುಮ್ಮನೆ
1: ತಮಾಷೆಗೆ
0: ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂವಾದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
2: ರೈಟ್.
0: ಜೂಟ್
2: ಜೂಟ್.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 9:13. ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ಶುಶ್ರೂಷೆಯರ ದಿನ ಇವತ್ತು ಆಚರಿಸಲಾಗ್ತಿದೆ. ಇವತ್ತು ನಮ್ಮ ಜೊತೆ ಒಬ್ರು ನರ್ಸ್ ನಮ್ಮ ಜೊತೆ ಕರಿನಲ್ಲಿದ್ದಾರೆ. ಹಲೋ, ನಮಸ್ತೆ. ಹಲೋ
1: ಹಲೋ,
0: ನಮಸ್ತೆ ನೇತ್ರಾವತಿ ಅವರೇ, ಹೇಗಿದ್ರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಇವತ್ತಿನ ಒಂದು ನರ್ಸ್ ದಿನಾಚರಣೆ, ಇವತ್ತು ಅಂತಾರಾಷ್ಟ್ರೀಯ ಒಂದು ದಾದಿಯರ ನರ್ಸ್ನ ದಿನಾಚರಣೆ ಇದೆ. ನಿಮಗೆ ಶುಭಾಶಯಗಳು.
1: ಥ್ಯಾಂಕ್ ಯು ಮ್ಯಾಮ್.
0: ತಾವೆಲ್ಲಿ ಕೆಲಸ ಮಾಡೋದು?
1: ಅಪೋಲೋ ಮೈಸೂರು ಮೇಡಮ್.
0: ಅಪೋಲೋದಲ್ಲಿ ಕೆಲಸ ಮಾಡ್ತಿದೆ. ಹೇಗಿದೆ ಕೆಲಸ ಎಲ್ಲ, ಹೇಗೆ ಅನಿಸ್ತಿದೆ?
1: ಚೆನ್ನಾಗಿದೆ ಮೇಡಮ್. ಡಿಫಿಕಲ್ಟಿ ಟು ಹ್ಯಾಂಡಲ್ ವಿತ್ ಬೇಬಿ.
0: ಓ, ಚಿಕ್ಕ ಮಕ್ಕಳು ನೋಡ್ಕೋತಿದ್ದೀರಾ? ಆ ಮಕ್ಕಳು ನೋಡ್ಕೊಳ್ಬೇಕಾದ್ರೆ ನಿಮ್ಗೆ ಹೇಗನ್ಸುತ್ತೆ? ಈ ಆಗ್ತಾನೆ ಹುಟ್ಟಿರೋ ಮಗು ಅಲ್ವಾ?
1: ತುಂಬಾ ಸಂತೋಷ ಆಗುತ್ತೆ. ಮಕ್ಕಳು ನೋಡ್ತಾ ಎಲ್ಲ ಕಷ್ಟ ಸುಖಗಳನ್ನ ಮರಿಬಹುದು. ಚೆನ್ನಾಗಿದೆ
0: ಅಲ್ಲ, ಅದು ವರ್ಕ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಒಂದು ಸಿಚುಯೇಷನ್ ಅಲ್ಲಿ ಆ ಮಕ್ಕಳನ್ನ ನೀವು ಆರೈಕೆ ಮಾಡ್ಬೇಕಾದ್ರೆ

0: ಆಗಿನ ಆ ಸಂದರ್ಭದಲ್ಲಿ ನಿಮ್ಗೆ ಹೇಗ ಅನ್ಸುತ್ತೆ ಅಂತ?
1: ಮಕ್ಕಳು ನೋಡ್ತಾ ಮಕ್ಕಳ ನಗು ಮುಖ, ಮಕ್ಕಳು ನೋಡ್ತಾನೆ ಚೆನ್ನಾಗಿ ನಾವು ಕೇರ್ ಕೊಡ್ಬೋದು ಮಕ್ಕಳು. ಫಸ್ಟ್ ಮಕ್ಕಳು ನಾವು ತಾಯಿ ಡಿಲಿವರಿ ಆದ ತಕ್ಷಣ ನಮ್ಗೆ ಮಕ್ಕಳು ಬರುತ್ತೆ, ನಾವೇ ಅದಕ್ಕೆ ಫಸ್ಟ್ ನಾವೇ ತಾಯಿ ಆಗಿರ್ತೀವಿ, ಆತರ ನೋಡ್ಕೊಳ್ತೀವಿ.
0: ಆತರ ನೋಡ್ಕೊಳ್ತೀರಾ, ನಿಮ್ಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ಇವತ್ತಿನ ದಿನ ಅಂದ್ರೆ ನಿಮ್ಮ ಸೇವೆ ಬಹಳ ಅಮೂಲ್ಯ ಈ ದೇಶಕ್ಕೆ, ಪ್ರತಿ ವಿಶ್ವಕ್ಕೇನೆ ನಿಮ್ಮ ಒಂದು ಸೇವೆ ಇದೆಯಲ್ಲ. ಒಂದು ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು, ಆರೈಕೆ ಮಾಡುವಂಥದ್ದು, ತಾಯಿಯಾಗಿ ತಂಗಿಯಾಗಿ ಜೊತೆಯಾಗಿ ಆ ಒಂದು ಏನು ಆ ಒಂದು ಪೇಷಂಟ್ ಇರ್ತಾರಲ್ಲ ಅವ್ರ ಜೊತೆ ನೀವು ಅವ್ರ ಜೊತೆ ಖುಷಿಯಿಂದ ನೋಡ್ಕೊಳ್ಳುವಂತಹ ಒಂದು ಸೇವೆ ಇದೆಯಲ್ಲ, ಆ ಸೇವೆ ಬಹಳ ಅತ್ಯಮೂಲ್ಯವಾದಂಥದ್ದು. ನಿಮ್ಮ ಸೇವೆಗೆ ನಮ್ಮ ಒಂದು ಸಲಾಂ ಅಂತ ಹೇಳ್ತಾ ಒಳ್ಳೇದಾಗ್ಲಿ, ನಿಮ್ಗೆ ಶುಭಾಶಯಗಳು ತಮ್ಗೆ. ನಮಸ್ತೆ ನಮಸ್ತೆ. ಸ್ನೇಹಿತರೆ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 9:22. ಇವತ್ತು ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಯಾರಿದ್ದಾರೆ ಕರೆನಲ್ಲಿ? ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಗಿದ್ದೀರಾ ಕೇಶವ ಮೂರ್ತಿ ಅವರೇ?
1: ಚೆನ್ನಾಗಿದ್ದೀವಿ ಮೇಡಮ್. ನೀವು?
0: ಇವತ್ತು ಇಂಟರ್ನ್ಯಾಷನಲ್ ನರ್ಸಸ್ ಡೇ, ನಿಮಗೆ ಶುಭಾಶಯಗಳು ಈ ಮೂಲಕವಾಗಿ.
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
0: ಫ್ಲಾರೆನ್ಸ್ ನೈಂಟಿಂಗೇಲ್ ಅವರ ಒಂದು ನೆನಪಿನ ಒಂದು ದಿನವನ್ನಾಗಿ ಇವತ್ತು ಆಚರಣೆ ಮಾಡಲಾಗುತ್ತೆ. ನಿಮಗೆ ಗೊತ್ತಿರಬಹುದು, ಬಹುಶಃ ದೀಪ ಹಿಡಿದು ಬರುವಂತಹ ಮಹಿಳೆ ಅಲ್ವಾ? ರೋಗಿಗಳ ಆರೈಕೆ ಮಾಡಿ ಆ ಒಂದು ಏನು ಬೆಳಕಿಲ್ಲದಂತಹ ಸಂದರ್ಭದಲ್ಲಿ ದೀಪವನ್ನ ಹಿಡಿದು ಬಂದು ಸೇವೆಯನ್ನ ಮಾಡುವಂತಹ ಆ ಕ್ಷಣಗಳು. ಇವತ್ತು ನಿಮ್ಗೆ ಶುಭಾಶಯಗಳನ್ನ ತಿಳಿಸ್ತೇವೆ, ಹಾಗೆ ನಿಮ್ಮ ಸೇವೆಗೆ ನಮ್ಮ ಒಂದು ಧನ್ಯವಾದಗಳು, ಅಭಿನಂದನೆಗಳು ಈ ಮೂಲಕವಾಗಿ, ವಿವಿಧ ಭಾರತೀಯ ಮೂಲಕವಾಗಿ. ತಾವು ಕೇಶವ ಮೂರ್ತಿ ಅವರು ಎಲ್ಲಿ ತಾವು ಕೆಲಸ ಮಾಡ್ತಿರೋದು?
1: ಮ್ಯಾಮ್, ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿ.
0: ಬೆಂಗಳೂರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ,
1: ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮ್ಯಾಮ್.
0: ಹೌದಾ? ವಿಕ್ಟೋರಿಯಾ ಆಸ್ಪತ್ರೆ ಅಂದ್ರೆ ಒಂದು ಬೆಂಗಳೂರಿನ ಹೃದಯ ಭಾಗ ಅದು. ಸಾವಿರಾರು ಲಕ್ಷಾಂತರ ರೋಗಿಗಳು ಅವರ ಒಂದು ರೋಗವನ್ನ ಗುಣಪಡಿಸ್ಕೊಂಡಂತಹ ಒಂದು ಸ್ಥಳ ಅದು. ವಿಕ್ಟೋರಿಯಾ ಆಸ್ಪತ್ರೆ ಅಂದ್ರೆ ಒಂದು ಐತಿಹಾಸಿಕ ಆಸ್ಪತ್ರೆ, ಅಲ್ಲಿ ನೀವು ತಾವು ಕೆಲಸ ಮಾಡ್ತಿದ್ದೀರಾ. ಈ ಒಂದು ಸೇವೆನಲ್ಲಿ ನಿಮ್ಮ ಅನುಭವ ಹೇಗಿದೆ?
1: ಮೇಡಮ್, ನಾನು ಮೊದಲಿಗೆ ಎಲ್ಲಾ ಶುಶ್ರೂಷಾಧಿಕಾರಿಗಳು, ಎಲ್ಲಾ ಶುಶ್ರೂಷಕರು, ಶುಶ್ರೂಷಾಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ಇವತ್ತಿನ ಫ್ಲಾರೆನ್ಸ್ ಮೀಟಿಂಗ್ ಹುಟ್ಟಿದ ಹಬ್ಬದ ಮತ್ತೆ ನರ್ಸಸ್ ಡೇ ಪ್ರಯುಕ್ತ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ, ನಾನು ಮೊದಲು ಈ ಪ್ರೊಫೆಷನ್ಗೆ ಬಂದಾಗ ತುಂಬಾ ಖುಷಿ ಪಟ್ಟು ಬಂದಿದ್ದೀನಿ ಮ್ಯಾಮ್. ನಾನು ಇದಕ್ಕೆ ನಾನ್ ಏನ್ ಅನ್ಕೊಂಡೆ ಅದು ನನ್ನ ಜೀವನದಲ್ಲಿ ಆಯ್ತು. ಈ ಪ್ರೊಫೆಷನ್ ಬಂದ ಮೇಲೆ ಒಂದು ಜನಸೇವೆ ಬೇಕು,

0: ಇನ್ನೊಂದು ನಾನು ಕೂಡ ಬೆಳಿಬೇಕು. ಮತ್ತೆ ನನಗೆ ನೀವು ಹೇಳಿದ್ರಿ ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ನೋದು ಎಷ್ಟೋ ಸಾವಿರಾರು ರೋಗಿಗಳು, ಬಡ ರೋಗಿಗಳು ಎಸ್ಪೆಷಲಿ, ಅವ್ರು ಬಂದು ಇಲ್ಲಿ ಅವರ ಕಾಯಿಲೆನ ಗುಣಪಡಿಸ್ಕೊಂಡು ಹೋಗ್ತಾರೆ. ಸೊ ಅಂತ ಜಾಗದಲ್ಲಿ ನನಗೆ ಕೆಲಸ ಸಿಕ್ಕಿರೋದು ಒಂದು ಹೆಮ್ಮೆ ಅಂತಾನೆ ನಾನು
1: ಅನ್ಕೊಂಡಿದ್ದೆ.
0: ಆಮೇಲೆ ಈ ಪ್ರೊಫೆಷನ್ ನ ಹುಟ್ಟು ಹಾಕ್ದಂತ ನಮ್ಮ ಫ್ಲಾರೆನ್ಸ್ ನೈಟಿಂಗಲ್ ಅವ್ರಿಗೆ ನಾನು ಯಾವತ್ತಿದ್ರು ಕೂಡ ಚಿರಋಣಿ. ಬಿಕಾಸ್ ಅವ್ರ ಹೆಸರು ಹೇಳ್ಕೊಂಡು ನಾವು, ಅವ್ರಿಲ್ಲ ಅಂದ್ರೆ ಈ ಪ್ರೊಫೆಷನ್ ಇಲ್ಲ, ಈ ಪ್ರೊಫೆಷನ್ ಇಲ್ಲ ಅಂದ್ರೆ ನರ್ಸಿಂಗ್ ಇಲ್ಲ.
1: ಹೌದೌದು, ಖಂಡಿತ. ಅವರ ಹುಟ್ಟಿದ ದಿನದ ನೆನಪಿಗಾಗಿನೇ ಇವತ್ತು ಒಂದು ಅಂತಾರಾಷ್ಟ್ರೀಯ ನರ್ಸಸ್ ಡೇ ಅಂತಾನೆ ಆಚರಣೆ ಮಾಡಲಾಗ್ತದೆ. ಈಗ ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಒಂದು ಪಾತ್ರ ಬಹಳ ಮುಖ್ಯವಾಗಿತ್ತು ಅಲ್ವಾ? ನೀವೇ ಎಲ್ಲ ಒಂದು ರೋಗಿಗಳಿಗೆ ದೇವರಾಗಿ ಕಾಣಿಸ್ಬಿಡ್ತೀರಾ ಪ್ರತಿದಿನ. ಅಷ್ಟೇ, ಪ್ರತಿದಿನ ಅಲ್ಲಿನ ರೋಗಿಗಳಿಗೆ ನೀವೇ ಒಂಥರ ದೇವ ಮಾನವರ ತರ. ಆ ಸಂದರ್ಭದಲ್ಲಿ ಹೇಗಿತ್ತು
0: ಮ್ಯಾಮ್? ನಿಜಾಗ್ಲೂ ಆ ಕರೋನಾ ಅನ್ನೋದು ನಮ್ಗೆ ನಮ್ಮ ಪ್ರೊಫೆಷನ್ ಏನು ಅನ್ನೋದನ್ನ ಜನಗಳಿಗೆ ತೋರಿಸ್ರು. ಮೊದ್ಲು ಇವರು ನರ್ಸ ಅನ್ನೋರು, ಬಟ್ ಆವಾಗ ನಾವು ಪಟ್ಟಂತ ಕಷ್ಟ ನೋಡಿ ಆ ಪ್ರೊಫೆಷನ್ಗೆ ಯಾರ್ಯಾರು ಅದನ್ನ ಈ ನರ್ಸಿಂಗ್ ಅಂದ್ರೆ ಹಿಂಗೆ ಹಂಗೆ ಅಂತಿದ್ದವರು ಎಲ್ಲ ಕೈ ಮುಗಿಯುವಷ್ಟು ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಆ ಕರೋನಾ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಮ್ಯಾಮ್ ನಾವು ಈಗ ವಿಕ್ಟೋರಿಯಾ ಹಾಸ್ಪಿಟಲ್ನ ಅದು ಅದೇ ಕೋವಿಡ್ ಸೆಂಟರ್ ಆಗಿ ಮಾರ್ಪಾಡಾಗಿತ್ತು. ಆ ಸಂದರ್ಭದಲ್ಲಿ ಆ ಕಿಟ್ ಆ ಬೇಸಿಗೆ ಟೈಮಲ್ಲಿ ನಾವು ನಮ್ ಬಟ್ಟೆ, ಒಳಗಡೆ ಬಟ್ಟೆ, ಮತ್ತೆ ಮೇಲೆ ಒಂದೆರಡು ಕಿಟ್ಟು, ನಾಲ್ಕು ಗ್ಲೌವ್, ನಮ್ಗೆ ಒಂದ್ ಸ್ವಲ್ಪ ಗಾಳಿ ಆಡಕ್ಕೆ ಮೂಗತ್ರ ಒಂದು ಮಾಸ್ಕ್ ಕೂಡ, ಅದು ಡಬಲ್ ಮಾಸ್ಕ್ ಹಾಕೊಂಡಿಕ್ಕಿತ್ತು ನಾವು. ಸೊ ಇಂತ ಸಂದರ್ಭದಲ್ಲಿ ನಾವು 6 hours ಡ್ಯೂಟಿ ಮಾಡ್ತಿದ್ವಿ. ನಾವು ಒಳಗಡೆ ಒಂದ್ಸರಿ ಹೋದ್ಮೇಲೆ 6 hours ಆದ್ಮೇಲೆ ನಾವು ಹೊರಗಡೆ ಬರ್ಬೇಕು.
1: ಆ ಡ್ಯೂಟಿ ಮುಗಿಸ್ಕೊಂಡು ಬಂದ್ಮೇಲೆ ಅಯ್ಯೋ ನನ್ಗೂ ಏನಾದ್ರು ಅದು ತಗಲ್ ಬಿಟ್ಟಿದ್ಯಾ ಅನ್ನೋ ಭಯ ಕಾಡ್ತಿತ್ತು ತಮ್ಗೆ?
0: ಕಾಡ್ತಿತ್ತು ಮ್ಯಾಮ್, ಕಾಡ್ತಿತ್ತು. ಆದ್ರೆ ಖಂಡಿತ ಕಾಡ್ತಿತ್ತು, ಈಗ ನಾವು ಕೂಡ ಮನುಷ್ಯನೇ.
1: ಹೌದೌದು,
0: ನಾವು ಕೂಡ ಮನುಷ್ಯನೇ, ನಮಗೂ ಮಕ್ಕಳು ಮರಿ ಇದೆ. ಸೊ ಅದಕ್ಕೋಸ್ಕರ ನಾವೇನ್ ನಾವು ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಎಷ್ಟೋ ಸಾರಿ ಹಿಂಗ ಆಗುತ್ತೇನೋ, ನಮಗೂ ಬಂದ್ಬಿಡುತ್ತೇನೋ ಅನ್ನೋದು ಬಂದಿದೆ ಎಷ್ಟೋ ಜನಕ್ಕೆ.
1: ಹೌದೌದು,
0: ಬಂದಿದೆ. ಅದಕ್ಕೆ ಬರಬಾರ್ದು ಅಂತಾನೆ ಈ ಪ್ರೊಟೆಕ್ಷನ್ ಇತ್ತು, ಏನ್ ಕೋವಿಡ್ ಕಿಟ್ ಅಂತ ಇತ್ತು, ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಆಮೇಲೆ ಅದೇನಾಯ್ತು, ನಮ್ಗೆ ಒಂದು ಸರ್ವಿಸ್ ಮೈಂಡೆಡ್ ಬಂದ್ಬಿಡ್ತು. ಇದ್ರೆ ಇರೋದು, ಹೋದ್ರೆ ಹೋಗೋದು, ಬಿಡು, ನಮಗ್ ಬೇಕಾಗಿರೋದೇನು ಜೀವ ಉಳಿಸ್ಬೇಕು ಅಷ್ಟೇ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ನಾವು ಜೀವ ಉಳಿಸುವಂತ ಒಂದು ಕೆಲಸ ಮಾಡ್ಬೇಕು ಅನ್ನೋ ಒಂದು ಧೈರ್ಯದ ಮೇಲೆ
1: ಆ ನಿರ್ಧಾರ ಬಂದೇ ಬಿಡುತ್ತೆ. ಯಾಕಂದ್ರೆ ಆ ಸೇವೆ ಅಂತದ್ದಲ್ವಾ. ಮತ್ತೆ ಈಗ ರೋಗಿಗಳು, ಹಲವಾರು ರೋಗಿಗಳು ನಿಮ್ಗೆ ದಿನನಿತ್ಯ ಬಂದು ಹೋಗ್ತಾರೆ. ಆ ರೋಗಿಗಳಲ್ಲಿ ನಿಮ್ಗೆ ಯಾವ್ದಾದ್ರು ಒಬ್ಬ ರೋಗಿ ಸ್ಪೆಷಲ್ ಅಂತ ಅನ್ಸುತ್ತಾ? ಆ ರೋಗಿಗೆ ನಾವು ಟ್ರೀಟ್ ಮಾಡಿದ್ದು, ಆರೈಕೆ ಮಾಡಿದ್ದು, ನಮ್ಗೆ ಖುಷಿ ಕೊಡ್ತು, ಈ ರೋಗಿಯಿಂದ ನಾವು ಹಲವಾರು ತಿಳ್ಕೊಂಡ್ವಿ, ಅಥವಾ ಆ ರೋಗಿ ಮೂಲಕ ನಾವು ತುಂಬಾನೇ ಖುಷಿ ಪಟ್ವಿ ಅವ್ರ ಜೊತೆ ಮಾತುಕತೆ ಅಂತ ಏನಾದ್ರೂ ಅನುಭವ ಇದೆಯಾ?
0: ಇದೆ ಮ್ಯಾಮ್, ಇದೆ, ತುಂಬಾನೇ ಇದೆ. ತುಂಬಾನೇ ಇದೆ ಆತರ ರೋಗಿಗಳು. ಈಗ ನನ್ನ ಒಂದು ಈ 10 years ಕ್ಲಿನಿಕಲ್ ಸರ್ವಿಸ್, ನಂದು ಒಟ್ಟು 15-16 years ಸರ್ವಿಸ್ ಅಲ್ಲಿ ಟೀಚಿಂಗ್ ಅಲ್ಲಿ ಇದ್ದೆ ಸ್ವಲ್ಪ. ಆಮೇಲೆ ಈ ಹಾಸ್ಪಿಟಲ್ ಸರ್ವಿಸ್ ಅಂತ ಬಂದಾಗ ಸುಮಾರು 1,000+ ರೋಗಿಗಳನ್ನ ನಾನು ಟ್ರೀಟ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಅವ್ರ ಹೆಸರು, ಎಷ್ಟು ಹೆಸರು ಅಂತ ಜ್ಞಾಪಕ ಇಟ್ಕೊಳ್ಳೋದಾಗುತ್ತೆ ನಮ್ಗೆ.
1: ಅಂದ್ರೆ ಒಂದಷ್ಟು ಜನರು ನೆನಪಿನಲ್ಲಿ ಉಳಿತಾರೆ.
0: ಇದಾರೆ ಎಷ್ಟೋ ಜನ ಇನ್ನೂ ಫೋನ್ ಮಾಡ್ತಾರೆ ನಿಮ್ಮಿಂದ ನಾವು ಉಳ್ಕೊಂಡು ನಾವು ಟ್ರೀಟ್ ಮಾಡಿದವರು ಇನ್ನೂ ನೆನ್ಸ್ಕೊತಾರೆ, ಸರ್ ನೀವ್ ಇಲ್ಲ ಅಂದಿದ್ರೆ ನಾನು ಇವತ್ತು ಉಳ್ಕೊತಾ ಇರ್ಲಿಲ್ಲ.
1: ಕೇಶವಮೂರ್ತಿಯವರೇ, ನಿಮ್ ಜೊತೆ ಈ ತರದ ಮಾತುಗಳು ಅಂದ್ರೆ ಇದನ್ನ ಕೇಳೋದಕ್ಕೇನೆ ನಮ್ಗೆ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಸೇವೆ ಅಪಾರವಾದದ್ದು, ಎಲ್ಲಾ ನರ್ಸ್ಗಳ ಸೇವೆ ಬಹಳ ಅಪಾರವಾದದ್ದು. ಹಂಗೆ ಎಂತಹ ಕಾಯಿಲೆ ಬಂದ್ರು ಕೂಡ ಆ ನರ್ಸ್ಗಳು ಆರೈಕೆ ಮಾಡ್ತಾರಲ್ಲ, ಟ್ರೀಟ್ ಮಾಡ್ತಾರಲ್ಲ, ಅವರನ್ನ ನೋಡ್ತಾನೆ ಕಾಯಿಲೆಗಳು ಹಲವಾರು ವಾಸಿ ಆಗಿರೋದು ಖಂಡಿತ.
0: ನಮ್ಮ ನಾವು ನಡ್ಕೊಳ್ಳುವಂತ ರೀತಿ, ನಾವು ಮಾತಾಡಿಸುವಂತ ರೀತಿ, ನಮ್ಮ ಒಂದು ನಗುಮುಖದ ಒಂದು ಕನ್ವರ್ಸೇಷನ್ ಏನಿದೆ ಅದೇ ಎಷ್ಟೋ. ನಾವು ಮೆಡಿಸಿನ್ ಕೊಡೋದು ಸೆಕೆಂಡ್ರಿ, ನಾವು ಅವ್ರನ್ನ ಖುಷಿಯಿಂದ ಮಾತಾಡಿಸಿದ್ರೆ ಎಷ್ಟೋ ಕಾಯಿಲೆ ವಾಸಿ ಆದಂಗೆ. ಅದು ಮಾನಸಿಕವಾಗಿ
1: ನಾವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ ಕೇಳ್ತೀನಿ, ಕೇಳ್ಪಟ್ಟೆ.
0: ಹೌದು ಮ್ಯಾಮ್, ಅದಕ್ಕೂ ಮೊದ್ಲೇ ಒಂದ್ ಫ್ಲಾರೆನ್ಸ್ ನೈಟಿಂಗಲ್ ಬಗ್ಗೆ, ಈಗ ನೀವು ಲೇಡಿ ವಿತ್ ಲ್ಯಾಂಪ್ ಅಂತ ಹೇಳಿದ್ರಲ್ಲ, ಇದು ಹೆಂಗಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಲೇಡಿ ವಿತ್ ಲ್ಯಾಂಪ್ ಅವರೆಲ್ಲ ಹಾಸ್ಪಿಟಲ್ ಅಲ್ಲಿ ದೀಪ ಇಟ್ಕೊಂಡು ಹೋಗ್ತಿದ್ರು ಆತರ ಇರ್ತದೆ, ಬಟ್ ನಿಮಗ್ ಗೊತ್ತಿರ್ಬೋದು

0: ಅದು ಎಲ್ಲಿ ಅಂತಂದ್ರೆ ಕ್ರಿಮಿಯನ್ ವಾರ್ ಅಂತ ನಡೆಯುತ್ತೆ 1853 ಯುದ್ಧ. ಯುದ್ಧ ಭೂಮಿಯಲ್ಲಿ ಎಷ್ಟೋ ಸೈನಿಕರು ಗಾಯಾಳುಗಳಾಗಿ ಬಿದ್ದಿರುವಾಗ ಹಗಲಲ್ಲೇನೋ ಸೂರ್ಯನ ಬೆಳಕಿರುತ್ತೆ, ಹೆಂಗೋ ಟ್ರೀಟ್ ಮಾಡಬಹುದು. ಅವರ ಗಾಯಗಳನ್ನ ತೊಳೆಯೋರಿಲ್ಲ, ಅದಕ್ಕೊಂದು ಔಷಧಿ ಹಚ್ಚೋರಿಲ್ಲ. ಅವಾಗ ಆ ಒಂದು ಏನು ಗವರ್ಮೆಂಟ್ ಇವ್ರನ್ನ ರೆಕಗ್ನೈಸ್ ಮಾಡಿ ಇವ್ರ ಜೊತೆ 40 ಜನನ ಅವ್ರ ಜೊತೆ ಅಲ್ಲಿ ಕಳಿಸಿ ಹಗಲಲ್ಲೆಲ್ಲ ಟ್ರೀಟ್ ಮಾಡಿದ್ರು. ಬಟ್ ರಾತ್ರಿ ಹೊತ್ತು ನೋಡ್ಬೇಕಲ್ಲ. ಸೊ ಆ ಟೈಮಲ್ಲಿ ಪ್ರತಿ ಒಂದು ಪೇಷಂಟ್ ಹತ್ರ ದೀಪ ಹಿಡ್ಕೊಂಡು ಹೋಗಿ ಅವ್ರನ್ನ ಆರೈಕೆ ಮಾಡಿ ಬಂದ್ರು. ಅದಕ್ಕೆ ಅವ್ರನ್ನ ಲೇಡಿ ವಿತ್ ಲ್ಯಾಂಪ್ ಅಂತ ಹೇಳ್ತಾರೆ. ಸೊ ವಿಷಯಕ್ಕೆ ಬರೋಣ ಮ್ಯಾಮ್. ಈಗ
1: ಅದೇ ಹಾಡ್ತೀರಾ ಅಂತ
0: ಒಂದು ಹಾಡ್ಬೇಕಾ ಮ್ಯಾಮ್?
1: ಖಂಡಿತ.
0: ಓಕೆ ಮ್ಯಾಮ್, ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರದೇ ಒಂದು ಹಾಡ್ ಬಿಡ್ತೀನಿ ಮ್ಯಾಮ್.
1: ಖಂಡಿತ.

0: ಬದುಕಲೆಲ್ಲಿ ಓಡುವೆ, ಬಾಳ ಪಗಡೆ ಆಟದಲ್ಲಿ ಬರಿಯ ಕಾಯ್ಗಳೆಲ್ಲರೂ ನಡೆಸುವಾತ ಬೇರೆ ಅವನ ಇಚ್ಛೆ ಯಾರು ಬಲ್ಲರು.
1: ಬಹಳ ಅದ್ಭುತವಾಗಿ ಹಾಡಿದ್ರಿ, ಖುಷಿ ಕೊಡುತ್ತೆ. ನೀವು ನೋಡಿ, ಒಂದ್ ಕಡೆ ಆ ತರದ ಸೇವೆ, ಇನ್ನೊಂದ್ ಕಡೆ ತಾವು ಸಂಗೀತವನ್ನ ಇಷ್ಟೊಂದು ಒಪ್ಕೊಂಡು ಹಾಡ್ತಾ ಇರುವಂತದ್ದು ನಮ್ಗು ಖುಷಿ ಕೊಡ್ತು. ನಿಮ್ಮ ಮಾತುಗಳನ್ನ ಕೇಳಿ ಎಲ್ಲರಿಗೂ ಖುಷಿ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ, ಆಯಸ್ಸು ಆರೋಗ್ಯ ಗಟ್ಟಿಯಾಗಿರ್ಲಿ, ಯಾಕಂದ್ರೆ ನಿಮ್ಮೆಲ್ಲರ ಸೇವೆ ಬಹಳ ಅತ್ಯಮೂಲ್ಯವಾದದ್ದು ನಮ್ಗೆಲ್ಲರಿಗೂ. ಧನ್ಯವಾದಗಳು, ತಮ್ಮ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು ಕೇಶವಮೂರ್ತಿ ಅವರೇ.
2: ಧನ್ಯವಾದ,
1: ಶುಭಾಶಯಗಳು ತಮಗೆ.
2: ನಮಸ್ತೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 9:46. ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನ, ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಪ್ರತಿ ವರ್ಷ May 12 ಆಚರಿಸಲಾಗುತ್ತೆ ಈ ಒಂದು ದಿನವನ್ನು. ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕಿಯಾದ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ನೆನಪಿಗಾಗಿ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ದಾದಿಯರ ದಿನ, ಶುಶ್ರೂಷಕಿಯರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಅನನ್ಯ ಸೇವೆ, ತ್ಯಾಗ ಮತ್ತು ಕೊಡುಗೆಯನ್ನು ಗುರುತಿಸಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ರೋಗಿಗಳ ಆರೈಕೆಯಲ್ಲಿ ದಾದಿಯರು ವಹಿಸುವಂತಹ ಪ್ರಮುಖ ಪಾತ್ರವನ್ನು ಗೌರವಿಸುವಂತಹ ಒಂದು ದಿನ. ಅವರ ಕಠಿಣ ಪರಿಶ್ರಮವನ್ನು ಅಂಗೀಕರಿಸಿ ಅವರನ್ನು ಗೌರವದಿಂದ ನೋಡಿಕೊಳ್ಳುವಂತಹ ಒಂದು, ಗೌರವಿಸುವಂತಹ, ಅವರ ಸೇವೆಗೆ ಗೌರವವನ್ನು ಕೊಡುವಂತಹ ದಿನ ಇವತ್ತು.

ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ನೆನಪಿಗಾಗಿ ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನಾಗಿ ಆಚರಣೆ ಮಾಡಲಾಗ್ತಿದೆ. ಇಂಟರ್ನ್ಯಾಷನಲ್ ನರ್ಸಸ್ ಡೇ. ರೋಗಿಗಳ ಆರೈಕೆಯಲ್ಲಿ ದಾದಿಯರು ವಹಿಸುವಂತಹ ಪ್ರಮುಖ ಪಾತ್ರವನ್ನು ಗೌರವಿಸುವಂತಹ ದಿನ ಇವತ್ತು. ಈಗಾಗಲೇ ನಮ್ಮ ಕೇಶವಮೂರ್ತಿಯವರು ಹೇಳಿದರು, ಯುದ್ಧದ ಸಂದರ್ಭ ಅದು, ಕ್ರಿಮಿಯನ್ ಯುದ್ಧದ ಸಂದರ್ಭ, ಗಾಯಾಳುಗಳ ಆರೈಕೆ, ಯುದ್ಧಭೂಮಿಯಲ್ಲಿ ಗಾಯಾಳುಗಳನ್ನು ಆರೈಕೆ ಮಾಡುವತ್ತ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಅಂದರೆ ಮಾರ್ನಿಂಗ್ ಟೈಮ್, ಅಂದರೆ ಬೆಳಿಗ್ಗೆ ಟೈಮಲ್ಲೆಲ್ಲ ಚಿಕಿತ್ಸೆ ಕೊಡ್ಬೋದು, ಆದರೆ ರಾತ್ರಿ ವೇಳೆಯಲ್ಲಿ ಹೇಗೆ ಚಿಕಿತ್ಸೆ ಕೊಡೋಕ್ಕಾಗುತ್ತೆ ಯುದ್ಧ ಭೂಮಿಯಲ್ಲಿ, ಅಲ್ಲೆಲ್ಲ ಬೆಳಕಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ದೀಪವನ್ನು ಹಿಡ್ಕೊಂಡೋಗಿ ಗಾಯಾಳುಗಳನ್ನು ಅವರಿಗೆ ಚಿಕಿತ್ಸೆ ಕೊಟ್ಟು ಅವರ ಪ್ರಾಣವನ್ನು ಕಾಪಾಡಿದಂತಹ ದೇವತೆ ಇವರು. ಹಾಗಾಗಿ ಅವರ ಒಂದು ಜನ್ಮದಿನದ ನೆನಪಿಗಾಗಿ ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ದಿನದಂದು ವಿಶ್ವದಾದ್ಯಂತ ಎಲ್ಲ ನರ್ಸ್ಗಳನ್ನು ಗೌರವಿಸಲಾಗುತ್ತೆ. ಹಾಗೆ ನರ್ಸಿಂಗ್ ಒಂದು ವೃತ್ತಿ ಇದೆಯಲ್ಲ, ಆ ವೃತ್ತಿಯ ಮಹತ್ವದ ಬಗ್ಗೆಯೂ ಕೂಡ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಈ ಮೂಲಕವಾಗಿ ಎಲ್ಲ ನರ್ಸ್ಗಳಿಗೆ ಅವರ ಸೇವೆಗೆ ಒಂದು ಶುಭ ಹಾರೈಕೆಗಳನ್ನು ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳೋಣ. ಯಾಕಂದರೆ ಹಲವಾರು ಸಂದರ್ಭಗಳಲ್ಲಿ, ಅಂದರೆ ನೋಡಿ, ನಮ್ಮ ಬದುಕನ್ನು ಒಂದು ಸರಿ ಮಾಡುವಂತಹ, ನಮ್ಮ ಬದುಕಿಗೆ ಒಂದು ಅರ್ಥವನ್ನು ಕೊಡುವಂತಹ ಅವರ ಸೇವೆಗೆ ನಾವು ಯಾವಾಗಲೂ ಕೂಡ ಕೃತಜ್ಞರಾಗಿರ್ತೇವೆ. ಅವರ ಸೇವೆಗೆ ನಮ್ಮ ಕಡೆಯಿಂದ ಗೌರವ ಸಮರ್ಪಣೆ ಅಂತ ಹೇಳ್ತಾ ಒಂದು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಹಾಡಿನೊಂದಿಗೆ ನಾವು ಮುಕ್ತಾಯಗೊಳಿಸ್ತೇವೆ.

0: ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಯಾರೆಲ್ಲ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಮಲ್ಲೇಶ್ವರದಿಂದ ಹರೀಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಪೂರ್ಣಿಮಾ ಮೇಸ್ತಿ ಜಯನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಶುಭೋದಯ ಅಂತ ಹೇಳ್ತಿದ್ದಾರೆ, ಮೀನಾ ಅವರು ಹಾಸನದಿಂದ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಕೌಡ್ಲೆ ರವಿ ಅಂಜನಾ ನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ವಿ ಲೀಲಾ ಶಿವಮೊಗ್ಗದಿಂದ, ಹಾಗೆ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳು ಅಂತ ನಮಗೆ ಭೋಪಾ ವೆಂಕಟೇಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಬೋಧನ ಹೊಸಹಳ್ಳಿಯಿಂದ, ಹಾಗೆ ರಾಮತೀರ್ಥ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹರಿಹರ ತಾಲೂಕಿನಿಂದ, ನಾಗರಾಜ್ ರೆಡ್ಡಿ ಇವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಬೀಳಗಿ ತಾಲೂಕು ನಾಗರಾಳ ವೆಂಕಟೇಶ್ ಅವರ ಸಂದೇಶ ತಲುಪಿದೆ, ಶುಭೋದಯವನ್ನು ಹೇಳ್ತಿದ್ದಾರೆ, ಹಾಗೆ ಪುಟ್ಟರಾಜ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಇನ್ನು ನಂಬರ್ ಎಂಡಿಂಗ್ ವಿತ್ 1487 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಡ್ತಾರೆ, ನಂಜರೆಡ್ಡಿ ಕಾಲೋನಿಯಿಂದ ಮೇಘಶ್ರೀ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಶುಭೋದಯ ಅಂತ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ 10 ಗಂಟೆ, ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹುನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ ಬಿಎಸ್ಟಿಪಿಗೆ ಮಹತ್ವದ ವೇಗ ದೊರಕಿದ್ದು 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಐಸಿಎಫ್ಗೆ ಬೈರೈಟ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇಂದಿನಿಂದ ಇದೇ 22ರವರೆಗೆ ಕೊಪ್ಪಳದಲ್ಲಿ 10ನೇ ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷ ವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹು ಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಅಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಭಾಗ್ಯವಂತರು ಚಿತ್ರದ ಹಾಡನ್ನ ಕೇಳಿದ್ರಿ. ಶಿವದೇಶಂಕರ್ ಅವರ ರಚನೆಯಾಗಿದ್ದೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳು ನಿಮಗಾಗಿ. ಈಗ ಕೇಳೋಣ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ. ಎಸ್ ಜಾನಕಿ ಹಾಡಿದ್ದಾರೆ, ಕೆ ವಿ ರಾಜು ಅವರ ರಚನೆಯಾಗಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಪಿ ಸುಶೀಲ ಅವರ ದನಿಯಲ್ಲಿ ತಾಯಿಯ ಮಡಿಲಲ್ಲಿ ಚಿತ್ರದ ಹಾಡನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ರಚನೆಯ ಗೀತೆಯಾಗಿತ್ತು ಸತ್ಯಂ ಅವರ ಸಂಗೀತ.

ಸೀತಾ ಚಿತ್ರದ ಹಾಡು, ಹಾಡಿದ್ದಾರೆ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆಯಾಗಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಗೆಜ್ಜೆ ಪೂಜೆ ಚಿತ್ರದ ಹಾಡನ್ನ ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಕೇಳಿದ್ರಿ. ವಿಜಯ ನರಸಿಂಹ ಅವರ ರಚನೆಯ ಗೀತೆ ಆಗಿತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ. ಕಾರ್ಯಕ್ರಮವನ್ನ ಕೇಳ್ತಾ ಹಲವು ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅಂಜನಾ ಅವರು ಗಾಂಧಿ ಬಜಾರಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಸಂದೇಶವನ್ನ ಕಳಿಸ್ತಾ ಧನ್ಯವಾದಗಳನ್ನ ಹೇಳ್ತಿದ್ದಾರೆ. ಹಾಗೆ ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಣ್ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಮಯ 10:30. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಹಾಡನ್ನು ಕೇಳಿದ್ರಿ. ಚೌದೇಶಂಕರ್ ಅವರ ರಚನೆಯ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಸಮಯ 10:38 ಗಳಾಗಿದೆ. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

ಭಲೇ ಜೋಡಿ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಗೀತೆ ಮೂಡಿಬಂತು. ಚಿ ಉದಯಶಂಕರ್ ಅವರ ರಚನೆಯಾಗಿದೆ, ಆರ್ ರತ್ನ ಅವರ ಸಂಗೀತ.

ಹೃದಯ ಸಂಗಮ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಗೀತೆ ಮೂಡಿಬಂತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 10:50 ಓಲ್ಡ್ ಇಸ್ ಗೋಲ್ಡ್ ಹಾಳೆಯ ಹಾಡುಗಳನ್ನು ಕೇಳ್ತಿದ್ದೀರ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಸ್ನೇಹಿತರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ತುಂಬ ಇಷ್ಟವಾಯಿತು ಅಂತ ಹೇಳ್ತಿದ್ದಾರೆ.

ಕಳಿಸಿದ್ದಾರೆ. ಹಾಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಗಳ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರಬಾವಿಯಿಂದ ಪ್ರಶಾಂತ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂಪತ್ ಲಕ್ಷ್ಮಿ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಾವಿಯಿಂದ ನಮ್ಮ ಸ್ನೇಹಿತರಾದ ಬಸವರಾಜ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಣ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಹಲಸೂರಿನಿಂದ ರಾಜೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಜು ಹೊಯ್ಸಳ ತ್ರಿವೇಣಿ ಸುದರ್ಶನ್ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳು ತುಂಬಾ ಇಷ್ಟವಾಯಿತು ಅಂತ ಚಿದಾನಂದ್ ಟಿ ವಿ ಸರ್ಕಲ್ನಿಂದ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಜ್ಞಾನ ನಗರದಿಂದ ಹರಿಹರನ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಹಾದೇವಿ ಕೊಡೆಕಲ್ ಗಂಗಾವತಿಯಿಂದ ಅವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೋಮಶೇಖರ್ ಅವರು ಕೂಡ ಸಂದೇಶವನ್ನು ಹಂಪಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ವಪ್ನ ಹೊಯ್ಸಳ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಅವರ ಸಂದೇಶ ತಲುಪಿದೆ. ಡಾಕ್ಟರ್ ಅನಂತಕುಮಾರ್ ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಇಷ್ಟವಾಯಿತು ಅಂತ ಪುಟ್ಟರಾಜು ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ನಂಬರ್ ಎಂಡಿಂಗ್ ವಿತ್ 8318 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ 10:52 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ.

0: ಪಿ ಸುಶೀಲ ಅವರ ದನಿಯಲ್ಲಿ ಬಿಡುಗಡೆ ಚಿತ್ರದ ಹಾಡನ್ನ ಕೇಳಿದ್ರಿ. ಚೌದೇಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳಿದ್ರಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಲ್ಲಪ್ಪನಹಳ್ಳಿಯಿಂದ ಬಾಬು ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಮಾದಪ್ಪಗೌಡ ಕೆ ಜಿ ಕೊಪ್ಪಲ್ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಮೇಶ್ ವಿದ್ಯಾರ್ಥಿ ಇವರು ಕೂಡ ಸಂದೇಶವನ್ನು ರಾಯಚೂರಿನಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 1109 ಇವರು ಕೂಡ ಒಂದು ಸ್ಟಿಕ್ಕರ್ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಂಪಾಪುರದಿಂದ ಗೀತಾ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ಓಲ್ಡ್ ಇಸ್ ಗೋಲ್ಡ್, ಎಲ್ಲವೂ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ನವೋದಯ ನಾಗರಾಜ್ ಅವರ ಸಂದೇಶ ಈಗ ತಾನೇ ಬಂತು. ನಿಮ್ಮ ಸಂದೇಶಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಇನ್ನೇನೋ 11 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ದಾದಿಯರ ದಿನವಾದ ಇಂದು ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ

ಅನುಭವವನ್ನು ಗೌರವಿಸಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವೆ ಪಬಿತ್ರಾ ಮಾರ್ಗರಿಟಾ ಹೊಂಡುರಾಸ್ಗೆ ತಲುಪಿದ್ದಾರೆ. ಭಾರತ ಹೊಂಡುರಾಸ್ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿರುವ ಉನ್ನತ ಮಟ್ಟದ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. 2026 ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ವಿಶ್ವಕಪ್ನಿಂದ ಬಾಂಗ್ಲಾದೇಶ ವಿವಾದಾತ್ಮಕವಾಗಿ ಹಿಂದೆ ಸರಿದಿದ್ದರ ಬಗ್ಗೆ ತನಿಖೆ ನಡೆಸಲು ಬಾಂಗ್ಲಾದೇಶ ಸರ್ಕಾರ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದೆ. ಟೂರ್ನಿಯಿಂದ ಹಿಂದೆ ಸರಿಯುವ ನಿರ್ಧಾರ ಕ್ರಿಕೆಟ್ ವಲಯಗಳಲ್ಲಿ ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ವೈಟ್ ನೈಟ್ ಕೋರ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ಪಿಕೆ ಮಿಶ್ರಾ ಇಂದು ಪೂಂಚ್ ಜಿಲ್ಲೆಯಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಕಳೆದ ಮಾರ್ಚ್ 11 ಆರಂಭಗೊಂಡಿರುವ ಎಚ್ಪಿವಿ ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣುಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಯಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 525 ಅಂಕಗಳ ಇಳಿಕೆಯೊಂದಿಗೆ 75,490 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 164 ಅಂಕ ಇಳಿಕೆಯ ನಂತರ 23,651 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ದಾಖಲೆಯ ಇಳಿಕೆಯೊಂದಿಗೆ 95.63 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:03. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗ್ತಿದ್ದೇನೆ, ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಲವ್ ಮಾಕ್ಟೈಲ್ ಚಿತ್ರದ ಗೀತೆ. ರಘುದೀಕ್ಷಿತ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ಹಾಗೂ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ರಘುದೀಕ್ಷಿತ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಇದೀಗ ಕೇಳಿ ಅಮರ್ ಚಿತ್ರದ ಗೀತೆ. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನು

ಈಗ ಕೇಳೋಣ ಹುಡುಗರು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಇದೀಗ ಕೇಳಿ ಲವ್ ಮಾಕ್ಟೈಲ್ ಟು ಚಿತ್ರದ ಗೀತೆ. ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಈಗ ಕೇಳಿ ಲೂಸಿಯಾ ಚಿತ್ರದ ಗೀತೆ. ಅನನ್ಯ ಭಟ್ ಉದಿತ್ ಅವರ ಧ್ವನಿಯಲ್ಲಿ, ರಘುಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಈಗ ಕೇಳಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಜೋಶ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30 ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಟ ಮಿತ್ರ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಅವರ ಹೆಸರೇ ಹೇಳುವಂತೆ ಅವರು ಎಲ್ಲರಿಗೂ ಆತ್ಮೀಯರಾದವರು. ನಮ್ಮ ಕನ್ನಡದ ಅದ್ಭುತ ಹಾಸ್ಯ ನಟ ಮಿತ್ರ, ಕೇರಳದ ಕೊಟ್ಟಾಯಂನಲ್ಲಿ ಸುಂದರ ಪರಿಸರದಲ್ಲಿ ಜನಿಸಿದಂತಹ ಮಿತ್ರ ಅವರ ಮೂಲ ಹೆಸರಾಗಿದ್ದದ್ದು ಶಿನು ಜಾರ್ಜ್. ಇವರು ಹುಟ್ಟಿದ್ದು 12 ಮೇ ರಂದು. ಮಣ್ಣಿನ ಗುಣವೋ ಏನೋ, ಮಿತ್ರ ಅವರಲ್ಲಿ ಈ ಮುಗ್ಧತೆ ಮತ್ತು ಹಾಸ್ಯ ಪ್ರಜ್ಞೆ ಅದ್ಭುತವಾಗಿ ಮೂಡಿಬಂದಿದೆ. ಚಿತ್ರರಂಗಕ್ಕೆ ಬರುವ ಮುನ್ನ ಇವರು ರಂಗಭೂಮಿಯಲ್ಲಿ ಅಖಾಡದಲ್ಲಿ ಪಳಗಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಬಂದರು. ಇದೀಗ ಕೇಳಿ ಸರ್ಕಸ್ ಚಿತ್ರದ ಗೀತೆ. ಕಾರ್ತಿಕ್ ಹಾಗೂ ಎಮಿಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಎಮಿಲ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಮಕ್ಕಳ ವಾರ್ತೆ ಕಾರ್ಯಕ್ರಮದಲ್ಲಿ ನಟ ಮಿತ್ರ ಅವರ ಜನ್ಮದಿನದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. 2003 ಶಿವರಾಜ್ಕುಮಾರ್ ನಟನೆಯ ಶ್ರೀರಾಮ್ ಚಿತ್ರದ ಸಣ್ಣ ಪಾತ್ರದೊಂದಿಗೆ ಚಿತ್ರರಂಗಕ್ಕೆ ಕಾಲಿಟ್ಟ ಇವರು ಆನಂತರ ಈ ತನಕ 147 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರಿಗೆ ಕರ್ನಾಟಕದ ಮನೆ ಮನೆಯಲ್ಲೂ ಗುರುತು ತಂದುಕೊಟ್ಟದ್ದು ಕಿರುತೆರೆಯ ದೃಶ್ಯಕಾವ್ಯ ಸಿಲಿಲಲ್ಲಿ ಹಾಗೂ ಪಾಪ ಪಾಂಡು. ಈ ಧಾರಾವಾಹಿಗಳನ್ನ ಆ ವಿಶಿಷ್ಟ ಮ್ಯಾನರಿಸಂನ ಪಾತ್ರ ಮಿತ್ರ ಅವರನ್ನ ಒಬ್ಬ ಸ್ಟಾರ್ ಕಾಮಿಡಿಯನ್ ಆಗಿ ರೂಪಿಸಿತು. ಆರಂಭದಲ್ಲಿ ಚಿತ್ರರಂಗದಲ್ಲಿನ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಹೋರಾಟ ನಡೆಸಿದರು. ಅವರಿಗೆ ಸಿನಿಮಾ ಬ್ರೇಕ್ ಸಿಕ್ಕಿದ್ದು ಹಾಸ್ಯ ನಟನಾಗಿ. ಅವರ ಈ ವಿಭಿನ್ನ ಧ್ವನಿ ಮತ್ತು ಟೈಮಿಂಗ್ ಜನರಿಗೆ ಸಖತ್ ಇಷ್ಟ ಆಯಿತು. ಈಗ ಕೇಳಿ ರಾಗ ಚಿತ್ರದ ಗೀತೆಯನ್ನು. ಅನಿರುದ್ಧ್ ಭಟ್ ಕಾರ್ತಿಕ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಆತ್ಮೀಯ ಗೆಳೆಯರೇ, ಮಿತ್ರ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮಿತ್ರ ಅವರು ಯೋಗರಾಜ್ ಭಟ್ ಅವರ ಮನಸಾರೆ ಚಿತ್ರದ ಪಾತ್ರ, ಹಾಗೆಯೇ ಪಂಚರಂಗಿ ಸಿನಿಮಾದ ಆ ಜ್ಯೋತಿಷಿಯಾಗಿ ಅವರು ನಟಿಸಿರುವಂತಹ ಪಾತ್ರ ನಿಜಕ್ಕೂ ಎಲ್ಲರ ಗಮನ ಸೆಳೆದಿತ್ತು ಆ ಒಂದು ಸಂದರ್ಭದಲ್ಲಿ. ಹಾಗೆಯೇ ಹೀಗೆ ಅವರ ಸಿನಿಮಾ ಜರ್ನಿಯ ಕುರಿತ ಹೇಳ್ತಾ ಹೋದರೆ ಅದು ದೊಡ್ಡ ಪಟ್ಟಿಯೇ ಇದೆ. ಮಿತ್ರ ಕೇವಲ ಕಾಮಿಡಿಯನ್ ಆಗಿ ಉಳಿಯಲಿಲ್ಲ, ಅವರು ರಾಗ ಚಿತ್ರದ ಮೂಲಕವಾಗಿ ಹೀರೋ ಆಗಿಯೂ ಸಹ ಮಿಂಚಿದರು. ಅದಾದ ನಂತರ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. ಹಳೇ ಚಿತ್ರದ ಮೂಲಕ ಅಂದರೆ ಈ ಒಂದು ಚಿತ್ರದ ರಾಗ ಚಿತ್ರದ ಮೂಲಕ ನಿರ್ಮಾಪಕರಾಗಿ ಗುರುತಿಸಿಕೊಂಡ ನಂತರದಲ್ಲಿ ಹಾಸ್ಯ ನಟರೊಬ್ಬರು ನಿರ್ಮಾಣಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಆಗುವಂತಹ ಸವಾಲುಗಳನ್ನು ಮೀರಿ ನಿಂತು ಮಿತ್ರ ಅವರು ತಮ್ಮ ಧೈರ್ಯವನ್ನು ಪ್ರದರ್ಶಿಸಿದರು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಸಾಮಾನ್ಯ ಕಾಮಿಡಿಯನ್ ಆಗಿ, ಒಬ್ಬ ಸಾಮಾನ್ಯ ಹಾಸ್ಯ ನಟನಾಗಿ ಇಂಡಸ್ಟ್ರಿಗೆ ಬಂದ ನಂತರ ಒಬ್ಬ ನಿರ್ಮಾಪಕನಾಗಿ ಬೆಳೆಯುವಂತಹದ್ದು ನಿಜಕ್ಕೂ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ

ಮಿತ್ರ ಅವರ ಅವರು ಈವರೆಗೂ ಮನಸ್ಸಿಗೆ ಕಚಗುಳಿಡುವಂತಹ ಸಾವಿರಾರು ಕಾಮಿಡಿ ಶೋಗಳನ್ನು ನಡೆಸಿಕೊಟ್ಟಿದ್ದಾರೆ. ಈಗಲೂ ಅವಕಾಶ ಸಿಕ್ಕಾಗಲಿಲ್ಲ, ನಡೆಸಿಕೊಡ್ತಾಲೇ ಇರ್ತಾರೆ. ಇತ್ತೀಚೆಗೆ ಬಿಡುಗಡೆಯಾದಂತಹ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾದಲ್ಲಿ ಅವರು ಮಾತು ಬಾರದ ಪಾತ್ರವನ್ನು ಇಷ್ಟು ಅದ್ಭುತವಾಗಿ ನಿಭಾಯಿಸಿದ್ರು. ಹಾಗೆಯೇ ಆ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಜನರ ಮನಸ್ಸನ್ನು ಗೆದ್ದಿದ್ವು. ಹಾಗೆಯೇ ಪ್ರದೀಪ್ ನಿರ್ದೇಶನದ ನಟ ಕೋಮಲ್ ಮತ್ತು ಸಹನಮೂರ್ತಿ ನಿರ್ಮಾಣದ ಎಲ್ಲಾ ಕುನ್ನಿ ಚಿತ್ರದಲ್ಲೂ ಒಂದು ವಿಭಿನ್ನ ಪಾತ್ರದ ಮೂಲಕ ಸದ್ದು ಮಾಡಿದ್ದಾರೆ. ಎಂತಹದ್ದೇ ಪಾತ್ರ ಕೊಟ್ಟರೂ ನುಂಗಿ ನೀರು ಕುಡಿಯೋ ಮಿತ್ರ ಮಾನವೀಯ ಕಾರ್ಯಗಳಲ್ಲೂ ಸಹ ಎತ್ತಿದ ಕೈ ಅಂದರೆ ನಿಜಕ್ಕೂ ತಪ್ಪಾಗಲಾರದು. ಈಗ ಕೇಳಿ ರಾಜಾ ಲವ್ಸ್ ರಾಧೆ ಚಿತ್ರದ ಗೀತೆಯನ್ನು ಹೇಮಂತ್ ಕುಮಾರ್ ಹಾಗೂ ಶ್ರುತಿ ಪ್ರಶಾಂತ್ ಅವರ ಧ್ವನಿಯಲ್ಲಿ, ಎಂ ರವಿಶೇಖರ್ ಅವರ ಸಾಹಿತ್ಯಕ್ಕೆ ವೀರಸಮರ್ಥ ಅವರ ಸಂಗೀತವಿರುವಂತಹ ಗೀತೆಯನ್ನು

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಿತ್ರ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮಿತ್ರ ಅವರ ಬಗ್ಗೆ ಹೇಳಬೇಕಾದ ಒಂದು ಮಾತು ಏನಪ್ಪ ಅಂದರೆ, ಅವರ ಸಂಘಟನಾ ಚತುರತೆ, ಕಲಾವಿದರ ಸಂಘದ ಕೆಲಸಗಳಲ್ಲಿ, ಸಾಮಾಜಿಕ ಸೇವೆಗಳಲ್ಲಿ ಅವರು ಯಾವಾಗಲೂ ಮುಂದೆ ಇರ್ತಾರೆ. ತಾನು ಬಂದ ಹಾದಿಯನ್ನು ಮರೆಯದೆ ಹೊಸಬರಿಗೆ ಪ್ರೋತ್ಸಾಹ ನೀಡುವಂಥ ಅವರ ದೊಡ್ಡ ಗುಣ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಮಿತ್ರ ಅವರ ಆ ನಗು ಸದಾ ಕನ್ನಡ ಪರದೆಯ ಮೇಲೆ ಹೀಗೆ ಸಾಗಲಿ ಅಂತ ನಾವು ಆಶಿಸೋಣ. ಇದೀಗ ಕೇಳಿ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆಯನ್ನು ಕಾರ್ತಿಕ್ ಅವರ ಧ್ವನಿಯಲ್ಲಿ, ರಾಮ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಕೆಳಗರೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ಮಿತ್ರ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶನ ಕಳಿಸ್ತಾ ಇದ್ದಾರೆ. ನಮ್ಮ ಕೇಳುಗರು, ನಾವು ಸಹ ಮಿತ್ರ ಅವರ ಸಿನಿಮಾಗಳನ್ನು ನೋಡಿ ಅವರ ಅಭಿನಯವನ್ನು ತುಂಬ ಇಷ್ಟಪಟ್ಟಿದ್ದೇವೆ ಅಂತ ನಮಗೆ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶಗಳನ್ನು ಕಳಿಸಿಕೊಟ್ಟಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಹಾಡು, ಮನಸಾರೆ ಚಿತ್ರದ ಗೀತೆ. ಕೆ ಕೆ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ, ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ ICN 1974ರಿಂದ ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ

0: ನರೇಂದ್ರ ಮೋದಿ ಅವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ ತಿಂಗಳ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ಕೇಳಬಹುದು. ನಿಮ್ಮಲ್ಲಿ ಒಂದು ವಿನಂತಿ

ಏನಪ್ಪ ಅಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ನಮ್ಮ ವಿನಂತಿ. ಹಾಗಾದರೆ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ಹೀಗಿದೆ ನೋಡಿ, 0802226257. ಮತ್ತೊಂದು ಸಂಖ್ಯೆ 0802226397. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾದು ಅಂತ ತಿಳಿಸಿ. ನಾವು ನಿಮ್ಮ ಗೀತೆ ಖಂಡಿತ ಪ್ರಸಾರ ಮಾಡ್ತೀವಿ.

ಇದೀಗ ಕೇಳಿ ಶಾರ್ಪ್ ಶೂಟರ್ ಚಿತ್ರದಾಗಿದೆ. ಕಾರ್ತಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜೋಶ್ ಫಿರ್ ಅವರ ಸಾಹಿತ್ಯಕ್ಕೆ ಸಂತೋಷ್ ಎಂ ಎಸ್ ಅವರ ಸಂಗೀತವಿರುವಂತಹ ಗೀತೆಯನ್ನು

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ, ನನ್ನ ಹೆಸರು ಶ್ರೀನಿಧಿ ಅಂತ.
0: ಶ್ರೀನಿಧಿ ಅವರೇ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾವು ಮೈಸೂರಿಂದ ಕರೆ ಮಾಡ್ತೀವಿ.
0: ಮೈಸೂರಿಂದ ಕರೆ ಮಾಡ್ತಿದ್ದೀರಾ?
1: ಹೌದು.
0: ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾವು ಇನ್ನು ಸ್ಟೂಡೆಂಟ್ಸ್, BA ಓದ್ತಾ ಇದ್ವಿ.
0: ಹಾ ಹಾ ಹಾ. ನಿಮಗೆ ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ನಮಗೆ ಅಮೃತ ವರ್ಷಿಣಿ ಮೂವಿಯಿಂದ ಈ ಸುಂದರ ಬೆಳದಿಂಗಳ ಸಾಂಗ್ ಬೇಕಿತ್ತು.
0: SP ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ ಅವರು ಆಡಿರೋದಲ್ವಾ?
1: ಹಾ ಹೌದು.
0: ಖಂಡಿತ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ.
1: ಧನ್ಯವಾದಗಳು ಸರ್.
0: ಧನ್ಯವಾದ. ಇದೀಗ ಕೇಳಿ ಅಮೃತ ವರ್ಷಿಣಿ ಚಿತ್ರದ ಗೀತೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಇರುವಂತಹ ಗೀತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಇದೀಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಯಾರು ಅಂತ ನೋಡುವಂತಹ ಸಮಯ. ಹಲೋ
1: ಸರ್,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ರಾಜೇಂದ್ರ ಪದ್ದಾರ್ ಅಂತಂದು, ನಿವೃತ್ತಿ ಸಹಾಯಕ ಠಾಣಾ ಅಗ್ನಿಶಾಮಕ ಅಧಿಕಾರಿ ಸರ್. ತಾನು
0: ಸರ್ ಎಲ್ಲಿ ಕೆಲಸ ಮಾಡ್ತಿದ್ರಿ ಫಸ್ಟ್?
1: ನಾನು ಇದು ಸರ್ ಅಗ್ನಿಶಾಮಕ ಇಲಾಖೆಯಲ್ಲಿ ಸರ್.
0: ಅದೇ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅಂತ ಕೇಳಿದ್ರೆ
1: ಸರ್, ನಾನು ಜೋರ್ಗಿ ಗುಲ್ಬರ್ಗ ಮತ್ತು ಬಿಜಾಪುರ ಡಿಸ್ಟಿಕ್ ಮುದ್ದೇಬೇಳು, ಮುದ್ದೇಬೇಳಿಂದ ಮತ್ತು ಗುಲ್ಬರ್ಗದಲ್ಲಿ ಸಹಾಯಕ ಠಾಣಾಧಿಕಾರಿಯಾಗಿ ರಿಟೈರ್ಮೆಂಟ್ ಆಗಿನ ಸರ್.
0: ಸರ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು ನಿಮಗೆ
1: ಸರ್? ಅದು ಹೇಳಲ್ಲ ಸರ್, ನಿಮ್ಮನ್ನು
0: ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ ಅಲ್ವಾ ಸರ್?
1: ಹೌದು ಸರ್, ಹೌದು.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ, ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಇದೀಗ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವಂತಹ ಗೀತೆಯನ್ನ.

0: ಕರೆಗೊಂದು ಹಾಡುವ ಕಾರ್ಯಕ್ರಮಕ್ಕೆ ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಯಾರು ಅಂತ ನೋಡುವಂತಹ ಸಮಯ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಕರೆ ಮಾಡ್ತಿರೋದು?
1: ಸರ್, ಹಗರಿ ಬೊಮ್ಮಳಿ ತಾಲೂಕು ಹಂಪ ಸಾಗರದ ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಸರ್, ನಮಸ್ತೆ. ತಿಂಡಿ ಮಾಡಿದ್ರ?
1: ಆಯ್ತು ಸರ್.
0: ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು ನಿಮಗೆ
1: ಸರ್? ಚಿತ್ರ ಕಲ್ಲು ಸಕ್ಕರೆ ಸರ್.
0: ಹಾ ಹಾ,
1: ಅದರಲ್ಲಿ ನನ್ನಲ್ಲಿ ಏಕಿಂದು ಅಂತ ಒಂದು ಹಾಡಿದೆ ನೋಡಿ ಸರ್.
0: ಎಸ್ ಜಾನಕಿ ಅವರು ಹಾಡಿರೋದಲ್ವಾ?
1: ಹಾ ಹಾ ಹಾ ಸರ್.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತಹ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ಈಗ ಕೇಳಿ ಕಲ್ಲು ಸಕ್ಕರೆ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ, ಎನ್ ಎಸ್ ತ್ಯಾಗರಾಜನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಯಾರು ಅಂತ ನೋಡೋಣ. ಹಲೋ,
1: ನಮಸ್ಕಾರ.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ಸುಧೀಂದ್ರ ಅಂತ, ಮಲೇಶ್ವರಂಯಿಂದ.
0: ನಮಸ್ಕಾರ ಸರ್, ಏನ್ ಮಾಡ್ತಾ ಇದ್ದೀರಿ ತಾವು?
1: ಪ್ರಸಾರ
0: ಮಾಡಬೇಕಿತ್ತು
1: ಇವತ್ತು. ನನಗೆ ಒಂದು ಹಾಡು ತುಂಬಾ ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾವ್ದು ಅಂದ್ರೆ ಶಿವಮುಚ್ಚಿದ ಕಣ್ಣಪ್ಪ, ಶಿವರಾಜಕುಮಾರ್ ಅವರ 4ನೇ ಚಿತ್ರ ಶಿವಮುಚ್ಚಿದ ಕಣ್ಣಪ್ಪ ಇದೆಯಲ್ಲ, ಆ ಚಿತ್ರದಿಂದ ಒಂದು ಹಾಡು, ಕಣ್ಣಿಂದ ನೀವು ಬಾಣ ಬಿದ್ದಾಗ ಅಂತ. ಬಿ ಆರ್ ಛಾಯ್ ಅವರು ಮತ್ತೆ ಸಿಬಿ ಇಬ್ರು ಹಾಡಿದ್ದಾರೆ.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಇದೀಗ ಕೇಳೋಣ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
2: ಹಲೋ,
1: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
2: ಬೆಂಗಳೂರು.
1: ಹಾಂ ಸರ್, ನಮಸ್ತೆ.
2: ನಮಸ್ತೆ ಸರ್.
1: ಸರ್, ಏನ್ ಮಾಡ್ಕೊಂಡಿದ್ರಿ ತಾವು?
2: ನಾವು ಬ್ಯಾಂಕಿಂಗ್ ಲೈನ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಪಬ್ಲಿಕ್ ಸರ್ವಿಸ್ ಅಲ್ಲಿ ವರ್ಕ್ ಮಾಡ್ತೀವಿ.
1: ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್?
2: ಆಲ್ಮೋಸ್ಟ್ ಒಂದು 25 ಇಯರ್ಸ್ ಆಯ್ತು ಸರ್. ಒಂದು ಪಬ್ಲಿಕ್ ಅಲ್ಲಿ ಜನಗಳಿಗೆ ಒಂದು ಫೈನಾನ್ಸ್ ಒಂದು ಕಮ್ಮಿ ಒಂದು ಪಬ್ಲಿಕ್ ಗೆ ಒಂದು ಸರ್ವಿಸ್ ಅಲ್ಲಿ ಇರ್ತೀವಿ.
1: ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
2: ಇದು ಜಗದೇತನ ವೀರನ ಕಥೆ.
1: ಹಾ ಸರ್,
2: ಅದರಲ್ಲಿ ಶಿವಶಂಕರಿ ಶಿವಾನಂದ ಲಹರಿ ಅಂತ ಬರುತ್ತೆ. ಇದು ಟೋಟಲಿ ಸಂಗೀತ ಪ್ರಿಯರಿಗೆ ಒಂದು ಒಳ್ಳೆ ಒಂದು ಅದ್ಭುತ ಆಗಿತ್ತು. ಇದು ನಾನು ಹಿಂದೆ ನೀವು ಬರ್ತೀವಿ ಧಾರವಾಡದಲ್ಲಿ ಇದ್ದಾಗ ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ಪ್ರಸಾರ ಆಗಿತ್ತು. ಆ ಟೈಮಲ್ಲಿ ಕೇಳಿದ್ ತುಂಬಾ ಹಿಂದೆ. ಮತ್ತೆ ಇನ್ನೊಂದ್ಸರಿ ಇದನ್ನ ಕೇಳಬೇಕು ಅನ್ನೋ ಒಂದು ಇದ್ರಲ್ಲಿ ಇರೋದು.
1: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಧನ್ಯವಾದ.
1: ಈಗ ಕೇಳಿ ಜಗದೇಕ ವೀರನ ಕತೆ ಚಿತ್ರದ ಹಾಡನ್ನು ಘಂಟಶಾಲ ಅವರ ಧ್ವನಿಯಲ್ಲಿ ಪೆಂಡಯಾಲ ಅವರು ಈ ಒಂದು ಹಾಡಿಗೆ ಸಂಗೀತ ನೀಡಿದ್ದಾರೆ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ಗೌರಿಬಿಂದು ಬಾಬಾ ಮಾತಾಡ್ತಿದ್ದೀನಿ ಸರ್.
0: ಸರ್ ನಮಸ್ಕಾರ.
1: ನಮಸ್ಕಾರ
0: ಸರ್. ಏನ್ ಮಾಡ್ಕೊಂಡಿದ್ರಿ ತಾವು?
1: ಸರ್, ನಾನು ಗುಜರಿ ಅಂಗಡಿ ಇದೆ ನಮ್ದು. ನಾನು ತಿಂಗಳಿಗೆ ಒಂದ್ಸಲ ಕಾಲ್ ಮಾಡ್ತೀನಿ ಅಷ್ಟೇ. ಸಿಗೋವರೆಗೂ ಒಂದು 10 ದಿವಸ ಆಗುತ್ತೆ. ಮತ್ತೆ ಕಾಲ್ ಕರೆ ಸಿಗೋವರೆಗೂ 10 ದಿವಸ ಆಗುತ್ತೆ, ಯಾಕಂದ್ರೆ ಸಿಗಲ್ಲ, ಬಿಸಿ ಇರುತ್ತೆ. ಪಾಪ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಳ್ಬೇಕಲ್ವಾ?
0: ಹೌದು ಹೌದು, ಎಲ್ಲರೂ ಚೆನ್ನಾಗಿರುತ್ತೆ. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಸರ್?
1: ಸರ್, ನಾಗರಾಹು ಚಿತ್ರದಿಂದ ಬಾರಿ ಬಾರಿ ಹಾಡಿದೆಯಲ್ಲ ವಿಷ್ಣುವರ್ಧನ್ ಭಾರತಿ ಅವ್ರದ್ದು.
0: ಹೌದು ಹೌದು
1: ಹೌದು,
0: ಖಂಡಿತ ಸರ್. ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇದೀಗ ಕೇಳಿ ನಾಗರಹಾವು ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ, ವಿಜಯ ಭಾಸ್ಕರ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ, ನಾನು ರಾಯಚೂರಿಂದ ರಾಘವೇಂದ್ರ ಅಂತ.
0: ನಮಸ್ಕಾರ ಸರ್, ತಾವೇನ್ ಮಾಡ್ಕೊಂಡಿದ್ದೀರಿ?
1: ಸರ್, ನಾನು ಇವಾಗ ನಿವೃತ್ತಿಯಾಗಿದ್ದೇನೆ. ಆದ್ರಿಂದ ಇವ್ರ ಬಾಕಿ ಕೇಳೋದೇ ನಾನು ಒಂದು ಹವ್ಯಾಸ ಬೆಳಗಿನಿಂದ. ತುಂಬಾ ಬದಲಾವಣೆ ಆದ ಎಲ್ಲ ಇವುಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ.
0: ಧನ್ಯವಾದ ಸರ್.
1: ಚಿತ್ರದಿಂದ ಹೂಗಳೇ ಆಲಿಸಿದ್ರೆ ಬಹಳ ಹೋರಾಟ ಅಂತ ಹಾಡಬೇಕಾಗಿತ್ತು.
0: ಖಂಡಿತ ಸರ್, ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಮಯೋಟೋಗ್ರಾಫ್ ಚಿತ್ರದ ಗೀತೆಯನ್ನ ಕೇಳಿ. ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಭರದ್ವಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಇದೀಗ ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ಮಾತಾಡ್ಸೋಣ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ಚಿತ್ರದುರ್ಗದಿಂದ ಸರ್, ರವಿ ಕೆ ಅಂಬೇಕರ್.
0: ನಮಸ್ಕಾರ ಸರ್, ಏನ್ ಮಾಡ್ಕೊಂಡಿದ್ರಿ ತಾವು?
1: ಯೋಗ ಶಿಕ್ಷಕರಿದ್ರು ಸರ್.
0: ಹಾ ಹಾ ಹಾ.
1: ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯಲ್ಲಿ ಯೋಗ ತಂದಿದ್ದಾರೆ.
0: ಸಂತೋಷ ಸರ್. ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? ಹುಲಿಯ ಹಾಲಿನ ಮೇವು ಚಿತ್ರದಲ್ಲಿ.
0: ಹಾ, ಯಾವ್ದಾದ್ರೂ ಹಾಕ್ಬೋದಾ? ಖಂಡಿತ ಸರ್. ಕರೆ ಮಾಡಿದಕ್ಕೆ ಧನ್ಯವಾದ ಸರ್.
1: ಧನ್ಯವಾದಗಳು ಸರ್.
0: ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಇದೀಗ ಕೇಳೋಣ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಹಲೋ
1: ಹಲೋ ಹೇಳಿ ಸರ್.
0: ಮೇಡಮ್ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾವು ದೇವಯ್ಯ ಪಾರ್ಕಿಂದ ಭಾಗ್ಯಮ್ಮ.
0: ಮೇಡಮ್ ನಮಸ್ಕಾರ.
1: ನಮಸ್ಕಾರ
0: ಮೇಡಮ್. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು ನಿಮಗೆ?
1: ನಮಗೆ ದರ್ಶನ್ ಇದು ಕಲಾಸಿ ಪಾಳೆಯಿಂದ ಕೆಂಚಾಲ.
0: ಓ ಕೆಂಚಾ, ಓ ಕೆಂಚಾ,
1: ಓಕೆ
0: ಇದೆಯಲ್ಲ ಅದಲ್ವಾ?
1: ಹೌದು.
0: ಖಂಡಿತ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನೀವು ಇಷ್ಟಪಡಂತಹ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಇದೀಗ ಪ್ರಸಾರವಾಗಲಿದೆ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆ. ಕಲಾಸಿಪಾಳ್ಯ ಚಿತ್ರದ್ದು, ರಾಜೇಶ್ ಕೃಷ್ಣನ್ ಹಾಗೆಯೇ ನಂದಿತ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತವಿತ್ತು.

0: ಈಗ ಸಮಯ 12:59:30 ಆಗ್ತಾ ಇದೆ. ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ಕೇಳಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಮೆಚ್ಚಿನ ಹಾಡುಗಳು ಹಾಗೂ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಎಲ್ಲ ಕೇಳುವರಿಗೂ ಆತ್ಮೀಯ ಧನ್ಯವಾದ. ಸಮಯ 1 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕದ ಎಂಎಸ್ಎಂಇ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಝಿ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಹಿಮಂತ ಬಿಸ್ವಾ ಶರ್ಮಾ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಐತಿಹಾಸಿಕ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.

ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರನ್ನು ಯುರೋಪಿಯನ್ ಟಿ20 ಪ್ರೀಮಿಯರ್ ಲೀಗ್ನ ಫ್ರಾಂಚೈಸಿ ಡಬ್ಲಿನ್ ಗಾರ್ಡಿಯನ್ಸ್ನ ಮಾಲೀಕರಾಗಿ ಘೋಷಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

ಸಮಯವಾಗಿದೆ 1:03. ಇದೀಗ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ, ಆ ಸಂದೇಶಗಳನ್ನು ಓದೋಣ. ಎಸ್ ಕವಿತಾ ಶ್ರೀನಿವಾಸ್ YS ಕಾಲೋನಿ ಧಾರವಾಡದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಮಿತ್ರ ಅವರ ಕುರಿತಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಲಸೂರು ರಾಜೇಶ್ ಅವರು ಮಿತ್ರ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅವರ ಹಾಸ್ಯ ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ ಅವರು ಅಂತ ತಮ್ಮ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ JC ನಗರದಿಂದ ಅರುಣಾ ಮೈತ್ರಿ ಅವರು ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ. ಹಾಗೆಯೇ ಇನ್ನು ಅನೇಕ ಕೇಳುಗರು ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲ ಸಂದೇಶಗಳಿಗೆ ನಮ್ಮ ಧನ್ಯವಾದಗಳು. ಇದೀಗ ಕೇಳೋಣ ಅಣ್ಣಾ ಬಾಂಡ್ ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ನಾಡಿನ ಅಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ ಜಾಗರೂಕರಾಗಿರಿ.
5: ಸಮಯ ಆಗಿದೆ 1 ಗಂಟೆ. ಕೇಳಿ ಆಕಾಶವಾಣಿ ಕನ್ನಡದಲ್ಲಿ ವಾರ್ತೆಗಳು.
6: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಂಟಿಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್

0: ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973 ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3 ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000 ರಿಂದ 50,000 ಕೋಟಿ

ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ, ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇವಾಂಶು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ, ವಾಸ್ತುಶಿಲ್ಪ, ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಬಲ್ಗಾಲಿಟ್ಟು ಒಳಗ್ ಬಂದು ಮೊದ್ಲು ನಿಮ್ ಅತ್ತೆಗ್ ನಮಸ್ಕಾರ ಮಾಡು.
1: ನನ್ ಮುದ್ದು ಸೊಸೆ, ಒಂದ್ ವರ್ಷದಲ್ಲೇ ಒಂದ್ ಗಂಡು ಮಗುನ ಹೆತ್ಕೊಡ್ಬಿಟ್ಟ, ಅಷ್ಟ್ ಸಾಕು ನಂಗೆ.
2: ಇದೆಂತ ಆಶೀರ್ವಾದ ಅಮ್ಮ ನಿಂದು? ಗಂಡು ಮಗು ಹೆಣ್ಮಗು ಅಂತ ನಿರ್ಧರಿಸೋದು ನಿನ್ ಸೊಸೆ ಅಲ್ಲ, ಆರೋಗ್ಯವಂತ ಮಗು ಆಗ್ಲಿ ಅಂತ ಹರಸು, ಆಗ ನಿನ್ ಮಾತು ಒಪ್ತೀನಿ.
3: ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ.
4: ನಾನು ಗಾಯಕಿ ಬಿ ಆರ್ ಛಾಯಾ.
5: ನಾನು ನಿಮ್ಮ ಸುಧಾಮೂರ್ತಿ.
6: ನಾನು ಬಿ ಜಯಶ್ರೀ.
7: ನಾನು ಸ್ನೇಹಲ್ ಆರ್, ಐಎಎಸ್.
8: ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ.
9: ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ಕೇಳ್ತಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ, ಕನ್ನಡ 102.9 FM. ಸಮಯ ಆಗಿದೆ 1:21 ಇವತ್ತು ಮಂಗಳವಾರ. ಮಂಗಳವಾರದ ವಿಶೇಷ ಕಾರ್ಯಕ್ರಮ

ರಸಪ್ರಶ್ನೆ. ಹೌದು, ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರಗಳನ್ನು ಕಳುಹಿಸಿಕೊಡಬೇಕು. ಅದು ಯಾವುದರ ಮೂಲಕವಾಗಿ? ಸಂದೇಶದ ಮೂಲಕವಾಗಿ ನಮಗೆ ಉತ್ತರಗಳನ್ನು ಕಳಿಸಿಕೊಡಬೇಕು. ನೀವು ಸಂದೇಶ ಕಳುಹಿಸಿ ಕೊಡಬೇಕಾಗಿರುವಂತಹ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029. ಮತ್ತೊಮ್ಮೆ 9483091029. ಈ ಒಂದು ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಸಂದೇಶಗಳ ಮೂಲಕವಾಗಿ ನಮಗೆ ಕಳುಹಿಸಿಕೊಡಿ. ಈಗ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೀಗಿದೆ: ಮೈಸೂರು ಅರಮನೆಯಲ್ಲಿ ಪ್ರತಿ ದಸರೆಯ ದಿನ ಪ್ರದರ್ಶಿಸಲಾಗುವಂತಹ ರತ್ನಖಚಿತ ಚಿನ್ನದ ಸಿಂಹಾಸನವು ಪೌರಾಣಿಕವಾಗಿ ಯಾರಿಗೆ ಸೇರಿತ್ತು ಎಂದು ನಂಬಲಾಗಿದೆ? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೈಸೂರು ಅರಮನೆಯಲ್ಲಿ ಪ್ರತಿ ದಸರೆಯ ದಿನ ಪ್ರದರ್ಶಿಸಲಾಗುವಂತಹ ರತ್ನಖಚಿತ ಚಿನ್ನದ ಸಿಂಹಾಸನ ಪೌರಾಣಿಕವಾಗಿ ಯಾರಿಗೆ ಸೇರಿತ್ತು ಎಂದು ನಂಬಲಾಗಿದೆ? ಅದು ಪ್ರಶ್ನೆಯಾಗಿದೆ. ನೀವು ಆದಷ್ಟು ಬೇಗ ಉತ್ತರಗಳನ್ನು ಕಳುಹಿಸಿಕೊಡಿ. ನಿಮಗೆ ಒಂದು ಗೀತೆಯ ಸಮಯಾವಕಾಶ ಇರುತ್ತೆ. ಇದೀಗ ಕೇಳೋಣ ರಾಘವೇಂದ್ರ ಸ್ಟೋರ್ಸ್ ಚಿತ್ರದ ಗೀತೆಯನ್ನು. ಅಜನೀಶ್ ಬಿ ಲೋಕನಾಥ್ ಅವರ ಧ್ವನಿಯಲ್ಲಿ, ಜೋಶ್ ಫೀರ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ಮೊದಲ ಪ್ರಶ್ನೆಯನ್ನು ಕೇಳಿದ್ದೆ, ಮೈಸೂರು ಅರಮನೆಯಲ್ಲಿ ಪ್ರತಿ ದಸರೆಯ ದಿನ ಪ್ರದರ್ಶಿಸಲಾಗುವಂತಹ ರತ್ನ ಖಚಿತ ಸಿಂಹಾಸನವು ಪೌರಾಣಿಕವಾಗಿ ಯಾರಿಗೆ ಸೇರಿತ್ತು ಅಂತ ಅನೇಕ ಮಂದಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ ಅಂತ ನೋಡೋಣ. ಜಗದಂಬಿಕಾ ಹಂಸವೇಣಿಯವರ ಉತ್ತರ ಸರಿ ಇದೆ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಹಾಗೆಯೇ ಕಲಬುರಗಿ ಜಿಲ್ಲೆ ಮಾದಪ್ಪನ ಹಿರಗಪ್ಪಿಯಿಂದ ಶಿವಲಿಂಗಪ್ಪ ಅವರ ಉತ್ತರ, ಇನ್ನು ಅನುಪಮಾ ಕುಮಾರ ಪಾರ್ಕ್ನಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಹೊನ್ನೂರು ಅಲಿ ಹನುಮಂತಪುರದಿಂದ ನಿಮ್ಮ ಉತ್ತರ ಸರಿ ಇದೆ. ಹಾಗೆಯೇ ಗಾಯತ್ರಿ ಅವರು ಧಾರವಾಡದಿಂದ, ಇನ್ನು ಎಂ ಈರಣ್ಣ ಮುತ್ತಿಗಾರಹಳ್ಳಿಯಿಂದ, ವಾಣಿಶ್ರೀ ಅವರ ಉತ್ತರ ಸರಿ ಇದೆ, ಧಾರವಾಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಅನೇಕರು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಿದ್ದೀರಿ, ಖಂಡಿತ ಇಲ್ಲ. ಆದರೆ ನಾನು ಕೇಳಿರೋದು ಪುರಾಣದಲ್ಲಿ ಯಾರಿಗೆ ಸೇರಿತ್ತು ಅಂತ, ನಾನು ಐತಿಹಾಸಿಕವಾಗಿ ಕೇಳಲಿಲ್ಲ. ಇನ್ನು ಕೆಲವರು ಬೇರೆ ಬೇರೆಯ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದೀರಿ, ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ಸೇರಿದ್ದು. ಖಂಡಿತ ವಿಜಯನಗರ ಸಾಮ್ರಾಜ್ಯಕ್ಕೂ ಸೇರಿತ್ತು, ಆದರೆ ಅದಕ್ಕೂ ಹಿಂದೆ ಪುರಾಣದಲ್ಲಿ ಯಾರಿಗೆ ಸೇರಿತ್ತು ಅನ್ನುವಂತಹ ಪ್ರಶ್ನೆ ಅದಾಗಿತ್ತು. ನಾಗರಾಜ ಶರ್ಮ ಅವರ ಉತ್ತರ ಸರಿ ಇದೆ, ಚಂದ್ರಿಕಾ ಪ್ರಸಾದ್ ಮೂಡಲಪಾಳ್ಯ ಅವರ ಉತ್ತರ ಸಹ ಸರಿ ಇದೆ. ಹೀಗೆ ಅನೇಕರ ಉತ್ತರಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಅವರ ಉತ್ತರ, ಹಾಗೆಯೇ ಇನ್ನು ಅನೇಕರ ಉತ್ತರಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ಎಸ್ ಎಂ ಶೋಭಾ ಅವರು ಹಾಸನಿಂದ ನಿಮ್ಮ ಉತ್ತರ ಸರಿ ಇದೆ, ಲಕ್ಷ್ಮೀ ಪೀಣ್ಯಿಂದ. ಹೀಗೆ ಅನೇಕರ ಉತ್ತರಗಳು ನಮಗೆ ತಲುಪ್ತಾ ಇದ್ದಾವೆ. ಸತ್ಯಪ್ರಸಾದ್ ಅವರ ಉತ್ತರ ಸಹ ಸರಿ ಇದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಸರಿಯಾದ ಉತ್ತರ ಆಗಿತ್ತು ಪಾಂಡವರು. ಹೌದು, ಈ ಒಂದು ಸಿಂಹಾಸನ ಏನಿದೆ, ಆ ಒಂದು ರತ್ನಖಚಿತ ಸಿಂಹಾಸನ, ಅದು ಪಾಂಡವರಿಗೆ, ಅದರಲ್ಲೂ ವಿಶೇಷವಾಗಿ ಧರ್ಮರಾಯನಿಗೆ ಸೇರಿದ್ದು ಅನ್ನುವುದು ಪುರಾಣದ ಪುರಾಣದ ಹಿನ್ನೆಲೆಯಾಗಿದೆ. ಇದೀಗ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದ ಮೊದಲ ನಾಟಕ ಎಂದು ಯಾವ ಕೃತಿಯನ್ನು ಗುರುತಿಸಲಾಗುತ್ತದೆ? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದ ಮೊದಲ ನಾಟಕ ಎಂದು ಯಾವ ಕೃತಿಯನ್ನು ಗುರುತಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇರುತ್ತೆ. ಆದಷ್ಟು ಬೇಗ ಉತ್ತರಗಳನ್ನು ಕಳುಹಿಸಿಕೊಡಿ. ಇದೀಗ ಕೇಳಿ ಹುಡುಗರು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಾನು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಎರಡನೇ ಪ್ರಶ್ನೆ ಇದು. ಏನಂತ ಪ್ರಶ್ನೆ ಇತ್ತು ಅಂದರೆ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದ ಮೊದಲ ನಾಟಕ ಎಂದು ಯಾವ ಕೃತಿಯನ್ನು ಗುರುತಿಸಲಾಗುತ್ತದೆ ಅನ್ನುವಂತಹ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಅನೇಕ ಕೇಳುಗರು ಸರಿಯಾದ ಉತ್ತರಗಳನ್ನೇ ಕಳಿಸಿಕೊಟ್ಟಿದ್ದೀರಿ. ತುಂಬ ಖುಷಿಯಾಗ್ತಿದೆ ನಿಮ್ಮ ಉತ್ತರಗಳನ್ನು ನೋಡಿದಾಗ. ಆದರೆ ಎಲ್ಲರ ಹೆಸರುಗಳನ್ನು ಓದಲಿಕ್ಕಾಗೋದಿಲ್ಲ, ದಯಮಾಡಿ ಕ್ಷಮಿಸಿ. ಈಗಲೇ ಮೊದಲೇ ಕೇಳ್ತಾ ಇದ್ದೀನಿ, ನೋಡೋಣ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ ಅಂತ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ನಿಮ್ಮ ಉತ್ತರ, ಹಾಗೆಯೇ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರಿಂದ, ಹೊನ್ನೂರು ಅಲಿ ಅವರು, ಜಗದಂಬಿಕಾ ಹಂಸವೇಣಿ ಅವರು, ನಾಗರಾಜ ಶರ್ಮಾ ಅವರು, ಮತ್ತು ಶಾಂತ ಕುಮಾರ್ ಕಲಬುರಗಿ ಜಿಲ್ಲೆಯಿಂದ, ಕಬಾಡಿ ವೆಂಕಟೇಶ್ ಅವರು, ಹಾಗೆಯೇ ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಇನ್ನು ಹರೀಶ್ ಮಲ್ಲೇಶ್ವರಯಿಂದ, ಆರ್ ಗಣೇಶ್ ರಾಜಾಜಿನ ಸುಜಾತ ಆರ್ ಗಣೇಶ್ ಅವರು ರಾಜಾಜಿನಗರಿಂದ, ರಾಜು ಹೊಯ್ಸಳ ತ್ರಿವೇಣಿ ಅವರು, ಅವರ ಉತ್ತರ ಸಹ ಸರಿ ಇದೆ. ಇನ್ನೂ ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ರಾಜು ಹೊಯ್ಸಳ ತ್ರಿವೇಣಿ ಅವರು ಜೆ ಪಿ ನಗರದಿಂದ ನಿಮ್ಮ ಉತ್ತರ, ಹಾಗೆಯೇ ವೇದಾ ಶೆಟ್ಟಿ ಕಾಳವಾರ ಅವರ ಉತ್ತರ ಸರಿ ಇದೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ, ಗಾಯತ್ರಿ ಧಾರವಾಡದಿಂದ, ಮೋಹನ್ ಬೀದರ್ನಿಂದ ಅವರ ಉತ್ತರ ಸಹ ಸರಿ ಇದೆ. ಇನ್ನು ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಇನ್ನು ಶಿರಗುಪ್ಪಿ ಗ್ರಾಮದ ಶ್ರೀಶೈಲ ವಡ್ಡಾರ ಅವರ ಉತ್ತರ ಸರಿ ಇದೆ. ಆಶಾ ಶ್ರೀನಿವಾಸ್ ಬನ್ನಿಪೇಟೆಯಿಂದ, ಹಾಗೆಯೇ 8ನೇ ಮೈಲಿಯಿಂದ ಮೀನಾಕ್ಷಿ ಅವರ ಉತ್ತರ ಸರಿ ಇದೆ. ಇನ್ನು ಚಂದ್ರಿಕಾ ಪ್ರಸಾದ್ ಮೂಡಲಪಾಳ್ಯದಿಂದ, ಇನ್ನು ಹರಿಹರನ್ ವಿಜ್ಞಾನ ನಗರದಿಂದ ಅವರ ಉತ್ತರ ಸಹ ಸರಿ ಇದೆ. ಪೂರ್ಣ ಸತ್ಯಪ್ರಸಾದ್ ಮೂಡಲಪಾಳ್ಯದಿಂದ, ಹಾಗೆಯೇ ಇನ್ನು ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಆದರೆ ನಿಮ್ಮೆಲ್ಲರ ಉತ್ತರಗಳನ್ನು ನಮಗೆ ಓದಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈಗ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ. ಉತ್ತರ ಏನಾಗಿತ್ತು ಅಂದರೆ, ಅದಕ್ಕೆ ಉತ್ತರವಾಗಿತ್ತು ಮಿತ್ರವಿಂದ ಗೋವಿಂದ. ಮಿತ್ರವಿಂದ ಗೋವಿಂದ ಈ ಒಂದು ಈ ಒಂದು ನಾಟಕ ಕನ್ನಡದ ಮೊದಲ ನಾಟಕ ಅಂತ ಗುರುತಿಸಿಕೊಳ್ಳುತ್ತೆ. ಇದನ್ನು ಸಿಂಗಾರಾರ್ಯರು ಬರೆದಿದ್ದರು. ಇದೀಗ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಪಂಚದ ಅತಿ ಎತ್ತರದ ನೌಕಾಯಾನ ಮಾಡಬಹುದಾದ ಸರೋವರ ಟಿಕಿಟಾಕಾ ಯಾವ ಎರಡು ದೇಶಗಳ ಗಡಿಯಲ್ಲಿದೆ? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸಿಕೊಳ್ಳಿ. ಪ್ರಪಂಚದ ಅತಿ ಎತ್ತರದ ನೌಕಾಯಾನ ಮಾಡಬಹುದಾದ ಸರೋವರ ಟಿಕಿಟಾಕಾ ಯಾವ ಎರಡು ದೇಶದ ಗಡಿಯಲ್ಲಿದೆ? ಬಹುಶಃ ನಿಮಗೆ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಆದಷ್ಟು ಬೇಗ ಸಂದೇಶಗಳ ಮೂಲಕ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ. ಇದೀಗ ಕೇಳಿ ಸಂಜು ವೇಡ್ಸ್ ಗೀತ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಪ್ರಪಂಚದ ಅತಿ ಎತ್ತರದ ನೌಕಾಯಾನ ಮಾಡಬಹುದಾದಂತಹ ಸರೋವರ ಟಿಟಿಕಾಕಾ ಯಾವ ಎರಡು ದೇಶಗಳ ಗಡಿಯಲ್ಲಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿತ್ತು. ಅದಕ್ಕೆ ಅನೇಕ ಕೇಳುಗರು ಸರಿಯಾದ ಉತ್ತರ ಕಳಿಸಿದ್ದೀರಾ ಇಲ್ವಾ ಅಂತ ನೋಡೋಣ. ಏನಿದೆ ನಿಮ್ಮ ಉತ್ತರಗಳು ಅಂತ ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಹನುಮಂತಪುರ ಜಗಳೂರು ತಾಲೂಕಿನ ಹೊನ್ನೂರು ಅಲಿಯವರು. ಹಾಗೆಯೇ ಅನುಪಮಾ ಕುಮಾರ ಪಾರ್ಕ್ನಿಂದ ಅವರ ಉತ್ತರ ಸರಿ ಇದೆ. ಇನ್ನು ನೇತ್ರಾ ಕೆಂಗೇರಿ ಅವರ ಉತ್ತರ ಸರಿ ಇದೆ ಅನುಪಮಾ ಕುಮಾರ ಪಾರ್ಕ್ನಿಂದ. ಹಾಗೆಯೇ ಕಬಾಡಿ ವೆಂಕಟೇಶ್ ಇಂದಿರಾ ಅವರು ಉತ್ತರ ಸರಿ ಇದೆ. ಇನ್ನು ಆಶಾ ಶ್ರೀನಿವಾಸ ಬನ್ನಿಪೇಟೆಯಿಂದ ನಿಮ್ಮ ಉತ್ತರ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಹಾಗೆಯೇ ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ. ಗಾಯತ್ರಿ ಧಾರವಾಡದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ, ಹಾಗೆಯೇ ರಾಘವೇಂದ್ರ ಅವರು. ಹಾಗೆಯೇ ಶಾಂತಿನಿ ಹಾಸನ ಅವರ ಉತ್ತರ ಸರಿ ಇದೆ ವರಲಕ್ಷ್ಮಿ ಪೀಣ್ಯಿಂದ. ಇನ್ನು ಎಸ್ ಎಂ ಶೋಭಾ ಅವರು ಹಾಸನದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಎಸ್ ಸತ್ಯಪ್ರಸಾದ್ ಅವರು ಮೂಡಲಪಾಳ್ಯದಿಂದ. ನಾಗರಾಜ ಶರ್ಮಾ ಅವರಿಗೆ ಪ್ರಶ್ನೆ ಏನು ಅಂತ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಪ್ರಶ್ನೆನ ಕಳಿಸಿದ್ದಾರೆ. ಆದರೆ ಅದಕ್ಕೋಸ್ಕರ ಎರಡು ಬಾರಿ ಪ್ರಶ್ನೆಯನ್ನು ನಾನು ಒತ್ತಿ ಹೇಳಿದೆ. ನೋಡೋಣ ಮುಂದಿನ ಪ್ರಶ್ನೆಗಳಿಗೆ ಸರಿಯಾಗಿ ಕೇಳಿಸಿಕೊಳ್ಳಿ. ಇನ್ನು ಉದಯ ಕರ್ಕೇರ ಉಡುಪಿಯಿಂದ ನಿಮ್ಮ ಉತ್ತರ ಸರಿ ಇದೆ. ಚಂದ್ರಿಕಾ ಪ್ರಸಾದ್ ಅವರ ಉತ್ತರ. ನಾಗೇಂದ್ರಪ್ಪ ಉಡುಪು ಅವರು ಉತ್ತರ ಸರಿ ಇದೆ. ಎನ್ ಆರ್ ಪ್ರಸಾದ್ ಅವರ ಉತ್ತರ ಸರಿ ಇದೆ. ಇನ್ನು ವೇದ ಶೆಟ್ಟಿ ಕಾಳವಾರದಿಂದ. ಎಂ ಈಶಣ್ಣ ಮುತ್ತೆಗಾರಹಳ್ಳಿ. ಹಾಗೆಯೇ ಎ ಹರಿಹರನ್ ವಿಜ್ಞಾನ ನಗರದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಹೇಮಂತ್ ಸಿದ್ದೇನಹಳ್ಳಿಯಿಂದ. ಹೀಗೆ ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪಿವೆ. ನಿಮ್ಮೆಲ್ಲರ ಉತ್ತರಗಳು ಬಹುತೇಕ ಸರಿ ಇದ್ದಾವೆ. ಹಾಗಾದರೆ ಉತ್ತರ ಏನಾಗಿತ್ತು ಅನ್ನೋದಾದರೆ ಉತ್ತರ ಆಗಿತ್ತು ಪೆರು ಮತ್ತು ಬೊಲಿವಿಯಾ. ಇದು ದಕ್ಷಿಣ ಅಮೆರಿಕೆಯಲ್ಲಿ ಕಂಡುಬರುತ್ತೆ. ಈ ಒಂದು ದೇಶಗಳ ಗಡಿಯಲ್ಲಿ ಟಿಕಿಕಾಕಾ ಅನ್ನುವಂತಹ ಒಂದು ಸರೋವರ ಕಂಡುಬರುತ್ತೆ. ಇದೀಗ ಮುಂದಿನ ಪ್ರಶ್ನೆ ಅಂತ ನಾವು ಹೋಗೋಣ. ಭಾರತದ ನಗರವನ್ನು ಯಾವ ನಗರವನ್ನು ಸಾವಿರ ದೇವಾಲಯಗಳ ನಗರ ಎಂದು ಕರೆಯಲಾಗ್ತದೆ? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಭಾರತದ ಯಾವ ನಗರವನ್ನು ಸಾವಿರ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ? ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾದರೆ ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಸಂದೇಶಗಳ ಮೂಲಕ ಕಳುಹಿಸಿಕೊಡಿ. ಈಗ ಕೇಳೋಣ ಸಿದ್ದಿಂಗುಟ್ಟು ಚಿತ್ರದ ಗೀತೆ. ಅನೂಪ್ ಸಿಲಿನ್ ಅವರ ಧ್ವನಿಯಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ. ಅನೂಪ್ ಸಿಲಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ಇದೀಗ ಕೇಳಿದಂತಹ ಪ್ರಶ್ನೆ ಆಗಿತ್ತು, ಭಾರತದ ಯಾವ ನಗರವನ್ನು ಸಾವಿರ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿತ್ತು. ನೀವುಗಳು ಸಹ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಿ ಅಂತ ನೋಡೋಣ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆಯೇ ಜಗದಂಬಿಕಾ ಹಂಸವೇಣಿ ಅವರು, ನೇತ್ರಾ ಕೆಂಗೇರಿಯಿಂದ ನಿಮ್ಮ ಉತ್ತರ ಸರಿ ಇದೆ, ಇನ್ನು ಕವಾಡಿ ವೆಂಕಟೇಶ್ ಅವರು ಇಂದಿರಾನಗರದಿಂದ ಅವರ ಉತ್ತರ ಸಹ ಸರಿ ಇದೆ, ಇನ್ನು ಹೊನ್ನೂರು ಅಲಿ ಹನುಮಂತನಗರದಿಂದ, ಹಾಗೆಯೇ ಅನುಪಮಾ ಕುಮಾರ ಪಾರ್ಕ್ನಿಂದ ನಿಮ್ಮ ಉತ್ತರ ಸರಿ ಇದೆ, ಇನ್ನು ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಅವರ ಉತ್ತರ ಸರಿ ಇದೆ, ನಾಗಾರ್ಜುನ ಶರ್ಮಾ ಹಾಗೆಯೇ ಜಯಶ್ರೀ ಸುನೀಲ್ ಅವರ ಉತ್ತರ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ, ಚಂದ್ರಿಕಾ ಪ್ರಸಾದ್ ಮೂಡಲಪಾಳ್ಯದಿಂದ, ಹಾಗೆಯೇ ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂನಿಂದ ಅವರ ಉತ್ತರ ಸಹ ಸರಿ ಇದೆ, ಇನ್ನು ನಾಗರಾಜ್ ಜೆ ಪಿ ನಗರದಿಂದ, ಹೇಮಂತ ಸಿದ್ದೇದಹಳ್ಳಿಯಿಂದ, ಇನ್ನು ವೈ ಎಸ್ ಸತ್ಯಪ್ರಸಾದ್ ಮುರುಡಲಪಾಳ್ಯದಿಂದ, ಇನ್ನು ವೇದಾಶೆಟ್ಟಿ ಕಾಳವಾರ, ವರಲಕ್ಷ್ಮಿ ಪೀಣ್ಯಯಿಂದ, ಶಾಂತಿನಿ ಹಾಸನಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಸರಿ ಇದೆ ಚಾಮರಾಜಪೇಟೆಯಿಂದ, ಇನ್ನು ರಾಜು ಹೊಯ್ಸಳ ತ್ರಿವೇಣಿ ಅವರ ಉತ್ತರ ಸಹ ಸರಿ ಇದೆ, ಗಾಯತ್ರಿ ಧಾರವಾಡದಿಂದ, ಶ್ರೀಶುಕ್ರಾಂಬರಂ ಪತ್ತಾರ ರಾಮ ತೀರ್ಥ ನಗರ ಬೆಳಗಾವಿಯಿಂದ ಅವರ ಉತ್ತರ ಸಹ ಸರಿ ಇದೆ, ವನಿತಾ ಸುರೇಶ್ ಅವರದು ವಾಣಿಶ್ರೀ ಧಾರವಾಡದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ, ಉದಯ ಕರ್ಕೆರ ಉಡುಪಿಯಿಂದ, ರೂಪಾ ಪಾಂಡುರಂಗರಾವ್ ಅವರ ಉತ್ತರ ಸಹ ಸರಿ ಇದೆ, ಅವರು ಚಿತ್ರದುರ್ಗದಿಂದ ಕಳಿಸಿದ್ದಾರೆ, ಹೀಗೆ ಎಂ ಈಶಣ್ಣ ಮುತ್ತಿಗೇರಹಳ್ಳಿ ನಿಮ್ಮ ಅನೇಕ ಉತ್ತರಗಳು ಬಂದು ತಲುಪ್ತಾ ಇದ್ದಾವೆ. ಆದರೆ ಎಲ್ಲರ ಉತ್ತರಗಳನ್ನು ಓದೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನಾವು ನೋಡೋದಾದರೆ ಸರಿಯಾದ ಉತ್ತರವಾಗಿತ್ತು ತಮಿಳುನಾಡಿನ ಕಾಂಚೀಪುರಂ. ಹೌದು, ತಮಿಳುನಾಡಿನ ಕಾಂಚೀಪುರಮನ್ನು ಸಾವಿರ ದೇವಾಲಯಗಳ ನಗರ ಅಂತ ಕರೆಯಲಾಗುತ್ತೆ. ಉತ್ತರ ಕಳಿಸಿಕೊಟ್ಟಂತಹ ಎಲ್ಲ ಶ್ರೋತೃಗಳಿಗೆ ನಮ್ಮ ಧನ್ಯವಾದ. ಇದೀಗ ಇನ್ನೊಂದು ಪ್ರಶ್ನೆ ಅಂತ ನಾವು ಹೋಗೋಣ. ಈ ಒಂದು ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. 1857 ಭಾರತದ ಪ್ರಥಮ

ಸ್ವತಂತ್ರ ಸಂಗ್ರಾಮದ ನಂತರ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಬ್ರಿಟಿಷರು ಎಲ್ಲಿಗೆ ಗಡಿಪಾರು ಮಾಡಿದರು? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಬ್ರಿಟಿಷರು ಎಲ್ಲಿಗೆ ಗಡಿಪಾರು ಮಾಡಿದರು? ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಕೊಡಲಿಕ್ಕೆ ಒಂದು ಗೀತೆಯ ಕಾಲಾವಕಾಶ ಇದೆ. ಈಗ ಕೇಳಿ ಮೈನಾ ಚಿತ್ರದ ಗೀತೆಯನ್ನು. ನಿತ್ಯಾ ಮೆನನ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಸಮಯವಾಗಿದೆ 1:57. ನೀವು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅನ್ಕೊಂತೀನಿ. ನಾನು ಕೇಳಿದಂತಹ ಪ್ರಶ್ನೆಯಾಗಿತ್ತು 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಬ್ರಿಟಿಷರು ಎಲ್ಲಿಗೆ ಗಡಿಪಾರು ಮಾಡಿದ್ರು ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿತ್ತು. ನೀವುಗಳು ಸಹ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರ ಉತ್ತರ ಸರಿ ಇದೆ ಅಂತ ನೋಡ್ತಾ ಹೋಗೋಣ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಅಥಣಿ ತಾಲೂಕಿನಿಂದ ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಅವರ ಉತ್ತರ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಜಯಶ್ರೀ ಸುನೀಲ್ ಅವರ ಉತ್ತರ ರಾಜಾಜಿನಗರಿಂದ, ಜಗದಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಿದೆ, ನೇತ್ರ ಕೆಂಗೇರಿ ಅವರ ಉತ್ತರ, ನವೋದಯ ನಾಗರಾಜ್ ಅವರ ಉತ್ತರ ಸರಿಯಿದೆ, ಕಬಾಡಿ ಇಂದಿರಾ ವೆಂಕಟೇಶ್ ಅವರ ಉತ್ತರ ಸಹ ಸರಿಯಿದೆ, ನಾಗರಾಜ ಶರ್ಮಾ ಅವರ ಉತ್ತರ, ಹಾಗೆಯೇ ಹೇಮಂತ್ ಸಿದ್ದೇನಹಳ್ಳಿ, ವೇದಾ ಶೆಟ್ಟಿ ಕಾಳವಾರದಿಂದ, ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ಶಾಂತಿನಿ ಹಾಸನ್ನಿಂದ, ಎಸ್ ಎಂ ಶೋಭಾ ಅವರು ಹಾಸನ್ನಿಂದ ಅವರ ಉತ್ತರ ಸರಿಯಿದೆ, ಗಾಯತ್ರಿ ಧಾರವಾಡದಿಂದ, ಪದ್ಮಶ್ರೀ ಕುಟುಂಬದವರ ಉತ್ತರ ಸಹ ಸರಿಯಿದೆ, ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆಯಿಂದ, ಎಂ ಈರಣ್ಣ ಮುತ್ತಿಗಾರಹಳ್ಳಿ ಅವರ ಉತ್ತರ ಸಹ ಸರಿಯಿದೆ, ವಾಣಿಶ್ರೀ ಧಾರವಾಡದಿಂದ, ಹಾಗೆಯೇ ನಾಗೇಂದ್ರಪ್ಪ ಉಡೇಪು ಅವರ ಉತ್ತರ ಸರಿಯಿದೆ, ಉದಯ್ ಕರ್ಕೇರ ಅವರ ಉತ್ತರ, ಹಾಗೆಯೇ ವರಲಕ್ಷ್ಮಿ ಪೀಣ್ಯಾಯಿಂದ ಇಂದ್ರಾಣಿ ಅವರ ಉತ್ತರ ಸಹ ಸರಿಯಿದೆ, ಪೂರ್ಣಿಮಾ ಮೇಸ್ತ್ರಿ ಅವರು ಜಯನಗರದಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ಬಹುತೇಕ ಕೇಳುಗರು ಸರಿಯಾದ ಉತ್ತರಗಳನ್ನೇ ಕಳಿಸಿಕೊಟ್ಟಿದ್ದೀರಿ. ಮೀನಾಕ್ಷಿ 8ನೇ ಮೈಲಿಯಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರ ಸಹ ಸರಿಯಿದೆ, ಹಾಗೆಯೇ ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಗುರುರಾಜ ಸೋಯಮಾಜಿ ಅವರ ಉತ್ತರ ಸಹ ಸರಿಯಿದೆ. ಇನ್ನು ಎ ಹರಿಹರನ್ ವಿಜ್ಞಾನನಗರದಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ಇನ್ನು ಕೋಡ್ಲಿ ಜಿಲ್ಲೆಯ ಕಲಬುರಗಿಯಿಂದ ಭರತ್ ಕುಮಾರ್ ಅವರು ಸಹ ತಮ್ಮ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು? ಹಾಗಾದರೆ ಸರಿಯಾದ ಉತ್ತರ ಆಗಿತ್ತು ರಂಗೂನ್. ಇದು ಅಂದರೆ ಇಂದಿನ ಬರ್ಮಾ ಮತ್ತು ಮಯನ್ಮಾರ್ ಪ್ರದೇಶ ಏನಿದೆ ಅದನ್ನು ರಂಗೂನ್ ಅಂತ ಈ ಹಿಂದೆ ಕರೆಯಲಾಗ್ತಿತ್ತು. ಈ ಒಂದು ಪ್ರದೇಶಕ್ಕೆ ಗಡಿಪಾರು ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಸಹ ವಿವಿಧ ಭಾರತೀಯ ಕಡೆಯಿಂದ ಆತ್ಮೀಯ ಧನ್ಯವಾದಗಳು. ಸಮಯ ಇನ್ನೇನು 2 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है.
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
3: ಕೇಳ್ತಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:16. ಇದೀಗ ಕೇಳಿ ಸ್ಪಂದನ, ನಮ್ಮ ನಿಮ್ಮ ಮಾತು ಮತ್ತು ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಚಂದು ಹಾಗೂ ಕೆವಿ ಕೃಷ್ಣಪ್ಪ.
4: ನಮಸ್ತೆ, ಸ್ಪಂದನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
5: ಹಲೋ, ಇದು ಸ್ಪಂದನ, ಕೇಳುಗರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸುವಂತಹ ಒಂದು ವೇದಿಕೆ.
4: ಇದು ನಮ್ಮ ನಿಮ್ಮ ವೇದಿಕೆ ಸ್ಪಂದನ. ನಾನು ಚಂದು, ಬಾನುಲಿ ಬಂಧು.
5: ನಾನು ಕೋಲಾರ ಕೃಷ್ಣಪ್ಪ.
4: ಎಂದಿನಂತೆ ಯಾರ್ಯಾರು ಏನೇನ್ ಬರೆದಿದ್ದಾರೆ, ಏನೇನ್ ಕೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ಕೃಷ್ಣಪ್ಪ ಅವರು, ಈಗ ಒಂದು ನನಗೆ ಮೇಲ್ ಬಂದಿದೆ.
5: ಎಲ್ಲಿಂದ
4: ಆ ಮೇಲ್ ಕಳಿಸಿರೋದು ಯಾರು ಗೊತ್ತಾ? ಆದಿನಾರಾಯಣ ರೆಡ್ಡಿ ಅಂತ, 79 ವರ್ಷ, ಬೆಂಗಳೂರಿನಿಂದ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ರೆ, ನಾನು ನೌಕಾಪಡೆಯ ನಿವೃತ್ತ ನೌಕರ. ನಾನು ಬಾಲ್ಯದಿಂದನೂ ಕೂಡ ಆಕಾಶವಾಣಿನ ಕೇಳ್ತಾನೆ ಬೆಳೆದೆ. ಸಮಯ ಸಿಕ್ಕದಾಗೆಲ್ಲ ಕೇಳೋದು ಆಕಾಶವಾಣಿ ಮಾತ್ರ. ವಿಶೇಷವಾಗಿ ವಾರ್ತೆಗಳನ್ನ ತಪ್ಪಿಸೋದೇ ಇಲ್ಲ. ಯಾವುದೇ ರೀತಿಯ ಅಬ್ಬರ ಆರ್ಭಟವಿಲ್ಲದ ಸಿಹಿಯಾದ ತಂಗಾಳಿಯಂತೆ ಆಕಾಶವಾಣಿ

0: ನನ್ನ ಬದುಕಿನಲ್ಲಿ ಒಂದಾಗಿದೆ. ಬೆಳಗಿನಿಂದನೂ ಕೂಡ ನಾನು ವಿವಿಧ ಭಾರತಿಯನ್ನು ಕೇಳ್ತೇನೆ. ಇದರಿಂದ ನನಗೆ ಇಡೀ ಕರ್ನಾಟಕವನ್ನು ಸುತ್ತಿದಂಥ ಅನುಭವ ಆಗುತ್ತೆ. ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಹೇಳ್ತಾರೆ.
1: ತುಂಬ ತುಂಬ ಸಂತೋಷ. ಇವರು ಒಂದು ಮೆಚ್ಚುಗೆಗೆ ನಮ್ಮ ಒಂದು ಹ್ಯಾಟ್ ಆಫ್ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಗೆ ಇವರು ಬೆಂಗಳೂರಿನವರು ಆಗಿರೋದ್ರಿಂದ ಬೆಂಗಳೂರಿನ ಒಂದು ಕಬ್ಬನ್ ಪಾರ್ಕ್ ಕೂಡ ಇವರು ಭೇಟಿ ನೀಡಿರಬಹುದು.
0: ಅವರು 79 ವರ್ಷ ಅಂದ್ರೆ ಹಿರಿಯರು ಅಲ್ವಾ, ನೌಕಾಪಡೆಯ ಅಧಿಕಾರಿ ಬೇರೆ.
1: ಹೌದು, ನೋಡಿ ಕಬ್ಬನ್ ಪಾರ್ಕ್ ನಲ್ಲಿ ಇದೇ ತಿಂಗಳ 8ರಿಂದ ಅಂದ್ರೆ
0: ಈಗಾಗಲೇ ಶುರುವಾಗಿದೆ,
1: ಕಳೆದ ಶುಕ್ರವಾರದಿಂದ ಈ ಬರುವಂತಹ ಏನು ಮೇ ಅಲ್ಲಿ ಸುಮಾರು ಒಂದು 20 ತರದ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನ ಅಲ್ಲಿ ಏನು ಮೇಳದಲ್ಲಿ ಇಟ್ಟಿದ್ದಾರೆ, ಮಾರಾಟ ಮಾಡ್ತಿದ್ದಾರೆ. ಅವು ನೋಡ್ಬೇಕು ನಿಜವಾಗ್ಲೂ ಕೂಡ. ಟೇಸ್ಟ್ ಮಾಡಿದೀನಿ, ಮನೆಗೆ ತಕೊಂಡು ಹೋಗಿದ್ದೀನಿ, ಅದನ್ನ ಸವಿದಿದ್ದೀನಿ. ಅದರ ರುಚಿ, ಅದರ ಒಂದು ಸುವಾಸನೆಯನ್ನ ನಾನು ಅದನ್ನ ಗಮನಿಸಿದ್ದೀನಿ ಕೂಡ. ತುಂಬಾ ಚೆನ್ನಾಗಿದ್ದಾವೆ. ಈಗ ಏನಂದ್ರೆ ಬೀದಿನಲ್ಲಿ ಮಾರೋರು ಅಥವಾ ಬೇರೆ ಬೇರೆ ಕಡೆ ಮಾರೋರೆಲ್ಲಾನು ಈ ಹಣ್ಣುಗಳನ್ನ ಕಟಾವ್ ಮಾಡ್ಕೊಂಡು ಬಂದು ಅದಕ್ಕೆ ಯಾವುದೋ ಒಂದು ರಾಸಾಯನಿಕ ಹಾಕಿ ರಾತ್ರಿ ಅದನ್ನ ಬಲವಂತವಾಗಿ ಹಣ್ಣು ಮಾಡಿಬಿಟ್ಟು ಅದಕ್ಕೆ ಕಲರ್ ಬರೆಸಿ ಬಣ್ಣ ಬರೆಸಿ ತಕೊಂಡು ಬಂದು ನಮ್ಗೆ ಮಾರ್ಬಿಡ್ತಾರೆ. ಮನೆಗೆ ತಗೊಂಡು ಹೋಗಿ ಒಂದೆರಡು ದಿನ ಇಟ್ಟ ತಕ್ಷಣನೇ ಅದು ಏನಾಗುತ್ತೆ, ಎಲ್ಲ ಒಂದೊಂದು ಕಡೆ ಹಾಳಾಗುತ್ತೆ. ತಿಂದ್ರೆ ಸರಿಯಾಗಿ ರುಚಿ
0: ಇರಲ್ಲ, ನೋಡಕ್ಕೆ ಬಣ್ಣವಾಗಿರುತ್ತೆ.
1: ಹೌದು,
0: ಸಪ್ಪೆಗಿರುತ್ತೆ,
1: ಸಪ್ಪೆ
0: ಇಲ್ಲ ಅಂದ್ರೆ ಒಂಥರ ಕಹಿ ಕಹಿ ಟೇಸ್ಟ್ ಇರುತ್ತೆ.
1: ಅದ್ರ ಒಂದೇನು ನೈಜತೆ ಇರೋದಿಲ್ಲ. ಬಲವಂತವಾಗಿ ಹಣ್ಣು ಮಾಡಿದ್ರೆ ಅದು ಹಂಗೆ ಇರುತ್ತೆ. ಅದಕ್ಕಾಗಿ ಈ ಒಂದು ಏನು ನಮ್ಮ ಮಾವು ಮೇಳದಲ್ಲಿ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಏನು ಮಾವು ಮೇಳ ನಡೀತಾ ಇದೆ, ಹಲಸಿನ ಮೇಳ ನಡೀತಾ ಇದೆ, ಇಲ್ಲಿ ಆ ಥರ ಒಂದು ಕೆಮಿಕಲ್ ಫ್ರೀ ಏನು ಮಾವಿನ ಹಣ್ಣುಗಳು ಇಲ್ಲಿ ಲಭ್ಯತೆ ಇದೆ. ಸುಮಾರು ಒಂದು 18-20 ತಳಿಯ ವಿವಿಧ ರೀತಿಯ ಮಾವಿನ ತಳಿಗಳ ಒಂದು ಹಣ್ಣುಗಳನ್ನು ಇಟ್ಟಿದ್ದಾರೆ. ಇವರು ಸ್ವಾಭಾವಿಕವಾಗಿ ಹಣ್ಣು ಮಾಡಿರುವಂಥದ್ದು ಏನು ಭತ್ತದ ಒಣ ಹುಲ್ಲಲ್ಲಿ ಹಾಕಿ ಅದನ್ನು ನೀಟಾಗಿ ಅಥವಾ ಪೇಪರ್ನಲ್ಲಿ ಸುತ್ತಿ ನೀಟಾಗಿ ಹಣ್ಣು ಮಾಡಿ ಯಾವುದೇ ಥರದ ಒಂದು ಕೆಮಿಕಲ್ ಹಾಕದಿರಾ ಅವರು ಹಣ್ಣು ಮಾಡಿದ್ದಾರೆ. ಅದರ ಒಂದು ಬಣ್ಣ ಆಗಿರಬಹುದು, ಗಾತ್ರ ಆಗಿರಬಹುದು, ತುಂಬ ಚೆನ್ನಾಗಿದೆ. ನಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಿದೆ. ಸಾರ್ವಜನಿಕರು ಈ ಒಂದು
0: ಸದಾವಕಾಶವನ್ನು
1: ಸದುಪಯೋಗ ಪಡೆದುಕೊಂಡು ಆರೋಗ್ಯಕ್ಕೆ ಉತ್ತಮವಾದಂತಹ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಅವರು ಸೇವನೆ ಮಾಡೋದು ತುಂಬ ಉತ್ತಮ ಅಂತೇಳಿ ನಮ್ಮ ವಾಹಿನಿ ಮೂಲಕ ತಿಳಿಸೋಣ.
0: ಆಕ್ಚುಲಿ ಏನು ಗೊತ್ತಾ, ನಾನು ನನಗೆ ತುಂಬ ಇಷ್ಟ, ಮನೆಯಲ್ಲಿ ಅಮ್ಮ ಇದ್ದಾರೆ, ಮಕ್ಕಳಿಗೆಲ್ರಿಗೂ ಮಾವಿನ ಹಣ್ಣಿನ ಸೀಸನ್ ಬಂದರೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಪ್ರತಿ ಸಲ ತಗೊಂಡಾಗ ತುಂಬ ಮೋಸ ಹೋಗಿದ್ದೀನಿ ನಾನು. ಅಂದರೆ ಆಸೆಯಿಂದ ತಗೊಂಡು ಹೋಗೋದು, ಅದು ಮನೆಯಲ್ಲಿ ರುಚಿ ಇಲ್ಲದೆ ಇರೋದು, ದುಡ್ಡು ಕೊಟ್ಟು ತಗೊಂಡು ಹೋಗಿದ್ದನ್ನು ಹಣ್ಣನ್ನು ಬಿಸಾಕೋದು, ಹಿಂಗೆಲ್ಲ ಮಾಡ್ಬಿಟ್ಟು ನಾನು ಈ ಸಲ ಮಾವಿನ ಖರೀದಿಗೇ ಹೋಗಿಲ್ಲ. ನೀವು ಇವಾಗ ಹೇಳಿದ್ರಿಂದ ನನಗೆ ಅನ್ನಿಸ್ತಾ ಇದೆ, ನಾನು ಇವಾಗ ಪಕ್ಕಬ್ಬನ್ ಪಾರ್ಕಿಗೆ ಹೋಗಬೇಕು, ಸಾಧ್ಯವಾದಷ್ಟು ಒಳ್ಳೊಳ್ಳೆ ಹಣ್ಣು ಖರೀದಿ ಮಾಡಬೇಕು ಅಂತ.
1: ಒಂದು ವಿಷಯವನ್ನು ಗಮನಿಸಬಹುದು, ಈಗ ಬೇರೆ ಬೇರೆ ಕಡೆ ದಲ್ಲಾಳಿಗಳು ಅವರು ಇವರು ಮದ್ಯ ಮಾರಾಟಗಾರರೆಲ್ಲ ರೈತರಿಂದ ಖರೀದಿ ಮಾಡ್ಕೊಂಡು ಬಂದು ಹಣ್ಣು ಮಾಡಿ ಅದನ್ನು ಮಾರೋದು ಇದೆಲ್ಲ ಇದೆ. ಆದರೆ ಇಲ್ಲಿ ಆ ಥರ ಇಲ್ಲ. ನೇರ ಏನು ಮಾವು ಬೆಳೆಗಾರರು ಏನಿದ್ದಾರೆ ಅವರೇ ಸ್ವಂತ ತೋಟದಿಂದ ಕಟಾವ್ ಮಾಡಿಕೊಂಡು ಹಣ್ಣು ಮಾಡಿಕೊಂಡು ಏನು ಪ್ಲಾಸ್ಟಿಕ್ ಟ್ರೇಗಳೆಲ್ಲ ಅದನ್ನು ಜೋಪಾನವಾಗಿ ತಂದು ಹಾಳಾಗ್ದಿರಾ ಮೆತ್ತಗಾಗ್ದಿರಾ ತಂದು ಅಲ್ಲಿ ಮಾರಾಟ ಮಾಡ್ತಿದ್ದಾರೆ. ರೇಟ್ ಕೂಡ ಕೈಗೆಟುಕುವ ರೇಟ್ದಲ್ಲಿ ಇದಾವೆ.
0: ಅದೊಂದು ಒಳ್ಳೆ ವಿಷಯ.
1: ಮತ್ತೆ ಕೆಮಿಕಲ್ ಮುಕ್ತ ಆಯ್ತಾ,
0: ಅಂದ್ರೆ ನಮ್ಮ ನಾವು ಕೊಟ್ಟಂತ ದುಡ್ಡು ನೇರವಾಗಿ ಬೆಳೆಗಾರರಿಗೆ ಹೋಗುತ್ತೆ. ಅವರು ಎಷ್ಟು ಚೆನ್ನಾಗಿರೋ ಹಣ್ಣನ್ನ ನಮಗೆ ತಂದ್ಕೊಡ್ತಾರೆ ಅಷ್ಟು ಅವ್ರ ವ್ಯಾಪಾರಗಳು ಕೂಡ ವೃದ್ಧಿ ಆಗುತ್ತೆ.
1: ಜೊತೆಗೆ ಅವರು ತಮ್ಮ ವಿಳಾಸವನ್ನು ಕೂಡ ಕೊಡ್ತಾರೆ, ಫೋನ್ ನಂಬರ್ ಕೊಡ್ತಾರೆ. ನೀವು ಇನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬೇಕು ಅನ್ನೋದಾದ್ರೆ ಅವರು ಸರಬರಾಜ್ ಮಾಡೋದಕ್ಕೆ ಕೂಡ ತಯಾರಿರ್ತಾರೆ.
0: ಇದು ಒಳ್ಳೆ.
1: ಈ ಸ್ಥಳ ಎಲ್ಲಿ ಕಬ್ಬನ್ ಪಾರ್ಕ್ ನಲ್ಲಿ ಅನ್ನೋದಾದ್ರೆ ಬ್ಯಾಂಡ್ ಸ್ಟ್ಯಾಂಡ್ ಇದ್ರ ಹತ್ತಿರ ಸುಮಾರು ಒಂದು 20-30 ಮಳಿಗೆಗಳನ್ನು ಅಲ್ಲಿ ಏರ್ಪಾಟು ಮಾಡಿದ್ದಾರೆ. ಎಲ್ಲ ಮಳಿಗೆಗಳಲ್ಲೂ ತುಂಬ ಬಣ್ಣ ಬಣ್ಣದ ರುಚಿಕರ ಮಾವಿನ ಹಣ್ಣುಗಳು ಲಭ್ಯತೆ ಇದೆ ಮೇವು ಈ ಒಂದು ಮಾವಿನ ಮೇಳದಲ್ಲಿ.
0: ಅಂದ್ರೆ ನಾವು ಮೊನ್ನೆ ವಾಕಥಾನ್ ಮಾಡಕ್ಕೆ ಹೋಗಿದ್ದಾಗ ಅಲ್ಲಿ ಸ್ಟಾಲ್ಗಳು ಇಟ್ಟಿದ್ರಲ್ಲ, ಅದೇ ಸ್ಟಾಲ್ಗಳ?
1: ಹೌದೌದು, ಅದೇ ಸ್ಟಾಲ್.
0: ಹಂಗಾದ್ರೆ ಎಲ್ಲರೂ ಹೋಗ್ತಾರೆ, ತಗೊಳ್ತಾರೆ ಮಾವಿನ ಮೇಳ. ಮನೆ ಮನೆಯಲ್ಲೂ ಮಾವಿನ ಹಣ್ಣಿನ ಸೀಕರಣೆ, ಮಾವಿನ ಖಾದ್ಯಗಳು ಇನ್ನ ಜೋರಾಗ್ಲಿ ಅಂತ ನಾವು ಹಾರೈಸೋಣ.
1: ಇನ್ನು ಜೊತೆಗೆ ಕೇವಲ ಒಂದು ಏನು ಕಬ್ಬನ್ ಪಾರ್ಕ್ ನಲ್ಲೇ ಅಲ್ಲದೆ ಬಸವನಗುಡಿ ನ್ಯಾಷನಲ್ ಕಾಲೇಜು, ವೈಟ್ ಫೀಲ್ಡ್ ಈ ಒಂದು ಗ್ರೌಂಡ್ ಅಲ್ಲಿ, ಸಹಕಾರ ನಗರದಲ್ಲಿ, ಮೆಟ್ರೋ ನಿಲ್ದಾಣ ಸೇರಿದಂತೆ ಸುಮಾರು ನಗರದಲ್ಲಿ 8 ಕಡೆಗಳಲ್ಲಿ ಈ ಒಂದು ಮಾವು ಮತ್ತು ಹಲಸಿನ ಒಂದು ಮೇಳ ನಡೀತಾ ಇದೆ. ಬೆಂಗಳೂರಿನ ಬಸವನಗುಡಿಯ ಒಂದು ನ್ಯಾಷನಲ್ ಕಾಲೇಜು, ವೈಟ್ ಫೀಲ್ಡ್ ಗ್ರೌಂಡು, ಸಹಕಾರ ನಗರ, ಮೆಟ್ರೋ ನಿಲ್ದಾಣಗಳು ಸೇರಿದಂತೆ 8 ಕಡೆಗಳಲ್ಲಿ ನಗರದಲ್ಲಿ ಈ ಒಂದು ಮಾವು ಮತ್ತು ಹಲಸಿನ ಮೇಳ ಏರ್ಪಾಟಾಗಿದೆ. ಯಾಕೆಂದರೆ ಇದು ಉತ್ತಮವಾದಂಥ ಒಂದು ಸೀಸನ್ ಆಗಿರೋದ್ರಿಂದ, ಮಾವುಗೆ ಹೇಳಿ ಕೇಳಿದಂತಹ ಒಂದು ಮಾಸ ಅಂದರೆ ಮೇ. ಹಾಗಾಗಿ ಇಲ್ಲಿ ಉತ್ತಮವಾದಂಥ ಹಣ್ಣುಗಳ ಒಂದು ಲಭ್ಯತೆ ಇದೆ. ಆದಷ್ಟು ಕೂಡ ಆರೋಗ್ಯಕ್ಕೆ ಉತ್ತಮ ಹಣ್ಣು ಬೇಕು ಅನ್ನೋದಾದ್ರೆ ಅಲ್ಲಿ ಹೋಗಿ ಖರೀದಿ ಮಾಡೋದು.
0: ಯಾರ್ಯಾರಿಗೆ ಯಾವ್ಯಾವ ಏರಿಯಾ

0: ಹತ್ರ ಆಗುತ್ತೆ, ಅವರಲ್ಲಿ ಹೋಗಿ ಅದನ್ನ ತಗೊಳ್ಬಹುದು ಅಲ್ವಾ?
1: ಹೌದು ಹೌದು ಹೌದು. ಈ ಬಾರಿ ಹವಾಮಾನ ಒಂದು ವೈಪರೀತ್ಯದಿಂದ ಈ ಒಂದು ಮಾವಿನ ಇಳುವರಿ ಕೂಡ ಕಡಿಮೆ ಇದೆ. ಆದ್ರೂ
0: ಗೊತ್ತಿಲ್ಲ, ಬೇಗ ಖಾಲಿ ಆಗದ್ರು ಆಗ್ಬೋದು, ಹಾಗಾಗಿ ಬೇಗ ಹೋಗಿ ತಗೊಳ್ಳೋದು ಒಳ್ಳೇದು.
1: ಹೌದು ಹೌದು.

0: ಹಾಕಿ ಅಥವಾ ಒಟ್ಟಾರೆ ಸಹಜವಲ್ಲದ ರೀತಿಯಲ್ಲಿ ಹಣ್ಣುಗಳನ್ನ ಮಾಡ್ತಾರೆ.
1: ಈಗ ಹಣ್ಣು ತಿನ್ನೋದು ಆರೋಗ್ಯಕ್ಕೆ ಅಂತ, ನೀವು ಹಣ್ಣನ್ನೇ ನೀವು ರಾಸಾಯನಿಕ ಮಾಡಿಬಿಟ್ರೆ ಹೇಗೆ? ಈ ಹಣ್ಣಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರು ತನಕ ಕೂಡ ಎಲ್ಲರೂ
0: ಸೇವಿಸುವಂತಹ ಹಣ್ಣುಗಳ ರಾಜ. ಅದರಲ್ಲಿ ಸಾಕಷ್ಟು ವಿಟಮಿನ್ ಇರುತ್ತೆ,
1: ಎಲ್ಲರೂ ಇಷ್ಟಪಡ್ತಾರೆ,
0: ಫೈಬರ್ ಇರುತ್ತೆ, ದೇಹಕ್ಕೆ ಒಳ್ಳೇದು ಅಂತ ಹೇಳಿ ವಿಜ್ಞಾನಿಗಳೆಲ್ಲ ಕಂಡು ಹಿಡಿದಿದ್ದಾರೆ. ಅಂತ ಹಣ್ಣಿಗೆನೆ ಔಷಧಿ ಹಾಕಿ ಕಲುಷಿತ ಮಾಡುವ ಹಾಗೆ ಒಂದೊಂದ್ಸಲ ಏನಾಗುತ್ತೆ ಹೇಳಿ, ಲೈಫ್ ಅಲ್ಲಿ ಚಂದವಾದ ಮಾವಿನ ಹಣ್ಣಿಗೆ ಔಷಧಿ ಹಾಕುವ ಹಾಗೆ ಕೂಡ ಬದುಕಿನಲ್ಲಿ ಕೆಲವೊಂದ್ಸಲ ನೆಗೆಟಿವ್ ಕಾಮೆಂಟ್ಸ್, ಕೆಟ್ಟ ಕಮೆಂಟ್ಸ್, ಅದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇನ್ನೇ ಟ್ವಿಟರ್ ಎಲ್ಲ ಒಂದ್ ಕಡೆ ಅಂತ ಇಟ್ಕೊಳ್ಳಿ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಇರೋರಿಗೆ, ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ ಒಂದೊಂದ್ಸಲ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅಲ್ವಾ. ನೆಗೆಟಿವ್ ಕಮೆಂಟ್ಸ್ ಬಂದಾಗ ಅದನ್ನ ಎಲ್ಲರೂ ಕೂಡ ತಗೊಳ್ಳೋದಿಲ್ಲ, ತಗೊಳಕ್ಕಾಗಲ್ಲ, ರಿಸೀವ್ ಮಾಡ್ಕೊಳಕ್ಕೆ ಕಷ್ಟಪಡ್ತಾರೆ. ಅಯ್ಯೋ ಏನಪ್ಪ ನನ್ನ ಬಗ್ಗೆ ಹಿಂಗೆ ಅಂದ್ಬಿಟ್ರಲ್ಲ, ನಾನು ಬರೆದಂಥ ಪೋಸ್ಟ್ಗೆ ಯಾರೋ ಹಿಂಗೆ ಹೇಳಿಬಿಟ್ರಲ್ಲ, ಮಾಡಿಬಿಟ್ರಲ್ಲ ಅಂಥೇಳಿ ಕೆಲವರಿಗೆ ತುಂಬ ಬೇಸರ ಮಾಡ್ಕೊಳ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಆ ಥರದ್ದೆಲ್ಲ ಪರಿಸ್ಥಿತಿಗಳು ಕೂಡ ನಾವು ಗಮನಿಸ್ತೀವಿ. ಈ ಥರ ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ಅಥವಾ ನೆಗೆಟಿವ್ ಕಮೆಂಟ್ ಕೇಳಿಸ್ಕೊಳ್ಳೋರಿಗೆ ಏನನ್ನ ಹೇಳಕ್ ಇಷ್ಟಪಡ್ತೀರಾ ಕೃಷ್ಣಪ್ಪ ಅವರೇ? ನೀವು ಮೊನ್ನೆ ಏನೋ ಅಲ್ಲಿ ಮಾತಾಡ್ತಾ ಇದ್ದಾಗ ನಾನು ಕೇಳಿಸ್ಕೊಳ್ತಾ ಇದ್ದೆ.
1: ಈಗ ನೆಗೆಟಿವ್ ಕಾಮೆಂಟ್ ಅನ್ನೋದು ಅದು ಏನಪ್ಪಾ ಅಂದ್ರೆ ಜನರ ಒಂದು ಸಹಜ ಪ್ರಕ್ರಿಯೆ ಅದು
0: ಅಲ್ವಾ. ಹೌದು,
1: ಬಟ್ ನಾವು ಎಲ್ಲವನ್ನು ನೆಗೆಟಿವ್ ಆಗಿ ನೋಡಿದ್ರೆ ನಾವು ಏನು ಮಾಡಕ್ ಆಗೋದಿಲ್ಲ. ಈಗ 100ಕ್ಕೆ 100 ನೆಗೆಟಿವ್ ಆಗಿ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. 100ಕ್ಕೆ 1% ನೆಗೆಟಿವ್ ಆಗಿ ಇದ್ರೂ ಇರಬಹುದು, ಎಲ್ಲ ಮನುಷ್ಯನಲ್ಲಿ ಒಳ್ಳೆ ಗುಣ ಜೊತೆ ಕೆಟ್ಟ ಗುಣ ಒಂದೆರಡು
0: ಇರಬಹುದು.
1: ಹೌದು, ಹಾಗಾಗಿ ನಾವು ಯಾವಾಗ್ಲೂ ಅಷ್ಟೇ, ದೊಡ್ಡವ್ರು ಹೇಳಿರೋದು, ಬುದ್ಧಿವಂತರು ಹೇಳಿರೋದು, ಯಾವಾಗ್ಲೂ ಥಿಂಕ್ ಪಾಸಿಟಿವ್. ನೀವು ಏನು ಧನಾತ್ಮಕವಾಗಿ ಯೋಚನೆ ಮಾಡಿ, ಒಳ್ಳೇದನ್ನೇ ಹುಡುಕಿ, ಒಳ್ಳೇದನ್ನೇ ಕೇಳಿ, ಒಳ್ಳೆ ಕೆಲಸವನ್ನ ಮಾಡಿ ಅಂತ ನಾವು ಅದ್ರ ಬಗ್ಗೆ ಯೋಚನೆ
0: ಮಾಡಿ, ಏನ್ ಒಳ್ಳೇದಾಗಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು
1: ಅನ್ನೋದ್ರ ಬಗ್ಗೆ ಒಂದು ವಿಷಯವನ್ನು ಹೇಳೋಣ ನಮ್ಮ ಕೇಳುಗರಿಗೆ.
0: ಹಾಗಾಗಿ ಆದ್ರೆ ಇತಿ ಮಿತಿಗಳ ಒಳಗೆ ನಾವೇನೋ ಒಂದು ಹೇಳಿದೀವಿ ಅಥವಾ ನಾವು ಯಾವುದೋ ಒಂದು ಕೆಲಸ ಮಾಡಿದ್ದೀವಿ ಅಂದಮೇಲೆ ಅದಕ್ಕೆ ಪರವಿರೋಧ ಪ್ರತಿಕ್ರಿಯೆಗಳು ಬರೋದು ಸಹಜ. ಹಾಗಾಗಿ ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳದ ಹಾಗೆ ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋದೊಂದೇ ಇದಕ್ಕಿರುವಂತ ದಾರಿ ಅಲ್ವಾ.
2: ಸಮಯ ಆಗಿದೆ 3:30, 2:30 KD ಪ್ರದೇಶ ಸಮಾಚಾರ
3: ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಲು ಎಫ್ಎಸ್ಎಲ್ ಸಹಾಯ ಪಡೆಯಲಾಗುತ್ತಿದ್ದು ಇದು ಮತ ಎಣಿಕೆ ಪ್ರಕ್ರಿಯೆಯ ಒಂದು ಭಾಗವಾಗಿಯೂ ಪರಿಶೀಲನೆಗೆ ಒಳಪಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ತನಿಖೆ ನಡೆಸಲು

0: ಏರಿಕೆ ಪ್ರಕ್ರಿಯೆಯ ಒಂದು ಭಾಗವಾಗಿಯೂ ಪರಿಶೀಲನೆಗೆ ಒಳಪಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ತನಿಖೆ ನಡೆಸಲು ಎನ್ಐಎ ರಾಜ್ಯ ಪೊಲೀಸರನ್ನು ಕೋರಿರುವುದಾಗಿ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸುಸ್ಥಿರ ಸಾರಿಗೆಯ ಭವಿಷ್ಯವು ವಿದ್ಯುತ್ ವಾಹನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದ್ದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು 2 ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್

0: ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾ ವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3 ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40:45. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಶರಪಂಜರ. ಶರಪಂಜರ ಚಿತ್ರವನ್ನು 1971 ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿತ್ತು. ಈ ಒಂದು ಚಿತ್ರ ಇದೇ ಹೆಸರಿನ ತ್ರಿವೇಣಿ ಅವರ ಕಾದಂಬರಿ ಒಂದು ಆಧಾರಿತವಾಗಿ ಈ ಒಂದು ಚಿತ್ರ ಬಿಡುಗಡೆಯಾಗಿತ್ತು. ಈ ಒಂದು ಚಿತ್ರದಲ್ಲಿ ಕಲ್ಪನಾ ಹಾಗೆ ಮತ್ತು ಗಂಗಾಧರ್ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಈ ಒಂದು ತ್ರಿವೇಣಿ ಅವರ ಕಾದಂಬರಿ ಏನಿತ್ತು, ಈ ಒಂದು ತ್ರಿವೇಣಿ ಅವರ ಕಾದಂಬರಿಯನ್ನು ಆಧರಿಸಿಯೇ ಈ ಒಂದು ಚಿತ್ರ ನಿರ್ಮಾಣವಾಗಿತ್ತು. ಏನು ಪುಸ್ತಕ, ಏನು ಕಾದಂಬರಿ ಏನಿದ್ದು, ಕಾದಂಬರಿಯಷ್ಟೇ ಅದ್ಭುತವಾಗಿ ಅದನ್ನು ಪರದೆಯ ಮೇಲೆ ತಂದಿದ್ದು ಪುಟ್ಟಣ್ಣ ಕಣಗಾಲ್ ಅವರು. ಇನ್ನು ಈ ಚಲನಚಿತ್ರವು 1972 20ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕನ್ನಡದ ಅತ್ಯುತ್ತಮ ಚಲನಚಿತ್ರವಾಗಿ ಪ್ರಶಸ್ತಿಯನ್ನು ಪಡೆದುಕೊಳ್ತು. ಇನ್ನು 1970-71 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಮೊದಲ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ ಸಹ ಈ ಒಂದು ಚಿತ್ರಕ್ಕೆ ದೊರಕಿತ್ತು. ಇನ್ನು ಈ ಒಂದು ಚಿತ್ರದ ಸಾಹಿತ್ಯ ಹಾಗೆ ಗಾಯಕರನ್ನು ನಾವು ನೋಡ್ತಾ ಹೋದರೆ ದೇವದಾಸ್, ಪಿ ಸುಶೀಲ ಹಾಗೆ ಶ್ರೀನಿವಾಸ್ ಅವರಾಗಿರ್ಬೋದು, ಅನೇಕರು ಈ ಒಂದು ಚಿತ್ರಕ್ಕೆ ಧ್ವನಿಯಾಗಿದ್ದರು. ಇನ್ನು ವಿಜಯನರಸಿಂಹ, ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು, ದರಾ ಬೇಂದ್ರೆಯವರ ಈ ಒಂದು ಸಾಹಿತ್ಯವನ್ನು ನೀಡಿದರು ಈ ಒಂದು ಚಿತ್ರಕ್ಕೆ, ಈ ಚಿತ್ರದ ಗೀತೆಗಳಿಗೆ. ಇದೀಗ ಕೇಳಿ ಶರಪಂಜರ ಚಿತ್ರದ ಗೀತೆಗಳನ್ನು.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ, ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ, ನಮ್ಮ ವಿಕಾಸ.

0: ಸಮಯ ಆಗಿದೆ 2:59:35. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. 3:00-4:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ. ಆನಂತರ 4:00-5:00 ಕೇಳುವಿರಿ ಪರಿಮಳ ಮುಕ್ತ ಮಾತು.
1: ಕುಚಿ ಬಲೂ ಮೇ ಮಿಲ್ತೆ ಹೇ ಆಪ್ಸೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 4:15. ಇದೀಗ ನೀವು ಕೇಳುವಿರಿ ಪರಿಮಳ. ಮುಕ್ತ ಮಾತು ಕಾರ್ಯಕ್ರಮ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳ ಕುರಿತಾಗಿ ಮಾಹಿತಿಯನ್ನ ತಿಳಿಯೋಣ. ಆತ್ಮೀಯ ಕೇಳುಗರೆ, ಮಕ್ಕಳು ದೇವರಿಗೆ ಸಮಾನ ಅಂತ ನಾವು ಹೇಳ್ತೀವಿ. ಆದರೆ ಇಂದಿನ ವೇಗದ ಬದುಕಿನಲ್ಲಿ ಆ ದೈವ ಸ್ವರೂಪಿ ಮಕ್ಕಳ ಹಕ್ಕುಗಳ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿವೆ? ಒಂದು ಮಗುವಿಗೆ ಸಿಗಬೇಕಾದ ಪ್ರೀತಿ, ಶಿಕ್ಷಣ ಮತ್ತು ರಕ್ಷಣೆ ಅವರ ಹಕ್ಕು ಮಾತ್ರವಲ್ಲ, ಅದು ಸಮಾಜವಾಗಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಈ ಹಕ್ಕುಗಳ ಬಗ್ಗೆ ನಮಗೆ ಅರಿವಿದೆಯಾ? ಮಕ್ಕಳ ಮೇಲಾಗುವಂತಹ ಶೋಷಣೆ ತಡೆಯೋದು ಹೇಗೆ? ಈ ಎಲ್ಲ ಗಂಭೀರ ವಿಷಯಗಳ ಕುರಿತಾಗಿ ಬೆಳಕು ಚೆಲ್ಲಲು ಇಂದು ನಮ್ಮ ಜೊತೆಯಾಗಿದ್ದಾರೆ ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಸೇವೆ ಸಲ್ಲಿಸಿದ ಅನುಭವ ಇರುವಂತಹವರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನಿಕಟಪೂರ್ವ ಸದಸ್ಯರಾದ ಡಾಕ್ಟರ್ ಕೆಟಿ ತಿಪ್ಪೇಸ್ವಾಮಿ ಅವರು. ಸರ್, ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ನಿಮಗೆ.
1: ಧನ್ಯವಾದಗಳು.
0: ಹಾ ಸರ್, ನಾವು ಅಂದರೆ ನೀವು ಆಯೋಗದ ಸದಸ್ಯರಾಗಿ ಅನೇಕ ಪ್ರಕರಣಗಳನ್ನು ನೋಡಿರ್ತೀರಿ. ನಮ್ಮ ಸಮಾಜದಲ್ಲಿ ಮಕ್ಕಳ ಹಕ್ಕುಗಳ ವಿಚಾರ ಅಂತ ಬಂದಾಗ ಇವತ್ತಿಗೂ ಸಹ ನಮಗೆ ಅರಿವಿಲ್ಲದೆ ಅಥವಾ ನಾವು ನಿರ್ಲಕ್ಷಿಸುತ್ತಿರುವಂತಹ ಅತಿದೊಡ್ಡ ಸಮಸ್ಯೆ ಅಂದರೆ ಯಾವುದು ಸರ್?
1: ಮಕ್ಕಳು ನಮ್ದೇ, ನೀವ್ ಈಗಾಗ್ಲೇ ಹೇಳಿದಾಗೆ ಮಕ್ಕಳು ಅಂದ್ರೆ ದೇವರು, ಮತ್ತು ಮಕ್ಕಳ ದೇಶ ಸಂಪತ್ತು ಅಂತೆಲ್ಲ ಮಾತಾಡೋದು ನಾವು ನೋಡ್ತೀವಿ ಸಮಾಜದಲ್ಲಿ.
0: ಹೌದು ಸರ್.
1: ಆದ್ರೆ ನಾವು ಗಮನಿಸದೇ ಇರುವುದು ಏನಂದ್ರೆ, ಮಕ್ಕಳಿಗೆ ಪ್ರತ್ಯೇಕವಾದಂತ ಹಕ್ಕುಗಳಿದ್ದಾವೆ ಅನ್ನುವಂಥದ್ದು, ಹಾಗೂ ಇಂದಿನ ಮಕ್ಕಳು, ಎಲ್ಲರ ಭಾಷಣದಲ್ಲಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ತಪ್ಪು ಅಭಿಪ್ರಾಯವನ್ನ ನಾವು ಸಾಮಾನ್ಯ ಗಮನಿಸ್ತಾನೆ ಇರ್ತೀವಿ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ವಿನಃ ನಾಳಿನ ಪ್ರಜೆಗಳಲ್ಲ. ಇದೇ ಬಹಳ ಮುಖ್ಯವಾದಂತ ಒಂದು ಅರ್ಥ ಮಾಡ್ಕೊಂಡಿರೋದ್ರಲ್ಲಾಗಿರುವಂತ ಒಂದು ಸಮಾಜದಲ್ಲಿ ತಪ್ಪಾಗಿರುವಂತದ್ದು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ಅವ್ರ ನಾಳಿನ ಪ್ರಜೆಗಳಲ್ಲ. ಸಂವಿಧಾನದ ಪರಿಚಯದ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ ಹೇಳುತ್ತೆ. ಹಾಗಾಗಿ ನಾವು ಇವತ್ತೇ ಮಕ್ಕಳಿಗೆ ಅವರಿಗೆ ಬೇಕಾದಂತ ಪ್ರೀತಿ, ಕಾಳಜಿ ಮತ್ತು ಅವರ ಹಕ್ಕುಗಳ ರಕ್ಷಣೆಗೆ ನಾವು ಕೆಲಸ ಮಾಡಬೇಕಾಗತ್ತೆ. ಇದು ಒಂದೇ ವಿಷಯ. ಎರಡನೇದು, ಮಕ್ಕಳ ಮೇಲೆ ದೌರ್ಜನ್ಯಗಳು, ಹಿಂಸೆಗಳು ಹೆಚ್ಚಾಗತ್ತೆ ಅಂತ ಕೇಳಿದೀವಿ. ಆದ್ರೆ ಹಿಂಸೆ ಮತ್ತು ದೌರ್ಜನ್ಯಗಳು ಯಾವುದು ಅಂತ ನಾವು ಯೋಚನೆ ಮಾಡ್ತೀವಿ ಅಂದ್ರೆ, ಕೇವಲ ದೈಹಿಕ ಅಲ್ಲೇ, ಮಕ್ಕಳ ಮೇಲೆ ದೈಹಿಕನೋ ಅಥವಾ

0: ಲೈಂಗಿಕ ಹಲ್ಲೆಗಳು ನಡೆದಾಗ ಮಾತ್ರ ಅದನ್ನ ಗಮನಿಸ್ತೀವಿ. ಆದರೆ ಮಕ್ಕಳ ಮೇಲೆ ಲೈಂಗಿಕ ಅಷ್ಟೇ ಅಲ್ಲದೆ ಮಾನಸಿಕವಾದ ಒಂದು ನಿರ್ಲಕ್ಷ್ಯ ಕೂಡ ಅವ್ರಿಗೆ ಕೊಡಬಹುದಾದಂತ ಒಂದು ಹಿಂಸೆ ಅನ್ನುವಂಥದ್ದನ್ನ ನಾವೇನ್ ಮಾಡಿದೀವಿ, ಮಾಡ್ತಿದೀವಿ. ಇದು ಎರಡನೇ ವಿಷಯ. ಮೂರನೇದು, ಮಕ್ಕಳಿಗೆ ಇವತ್ತು ಇತ್ತೀಚೆಗೆ ನೀವು ಆಗ್ಲೇ ಹೇಳಿದಾಗೆ ಧಾವಂತದ ಬದುಕಿನಲ್ಲಿ ಕೈಗಾರಿಕೀಕರಣ, ನಗರೀಕರಣ ಮತ್ತು ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇರೋ ಈ ಸಂದರ್ಭಗಳಲ್ಲಿ ಮಕ್ಕಳ ಮೇಲೆ ಕಾಳಜಿ ವಹಿಸುವುದು ಕಡಿಮೆ ಆಗ್ತಾ ಇದೆ. ತಂದೆ ತಾಯಿಗೆ ಇವತ್ತು ಸಮಯ ಇಲ್ಲ, ಮಕ್ಕಳ ಜೊತೆಗೆ ತೊಡಗಿಸ್ಕೊಳಕ್ಕೆ ಸಮಯ ಇಲ್ಲ. ಹಾಗಾಗಿ ಈ ನೆಗ್ಲೆಕ್ಟ್ ಇದೆಯಲ್ಲ, ಈ ನೆಗ್ಲೆಕ್ಟ್ ಆಕ್ಚುಲಿ ಮಕ್ಕಳ ಮೇಲೆ ಮಾಡಬಹುದಾದ ಬಹಳ ದೊಡ್ಡ ಏನ್ ಹೇಳ್ತೀವಿ ಹಿಂಸೆಗಳಲ್ಲಿ ಒಂದು. ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಿದಾಗ ಅವರು ಬೇರೆ ಕಡೆ ಆ ಪ್ರೀತಿಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆ ಬೇರೆ ಕಡೆ ಪ್ರೀತಿ ಹುಡುಕೋಕ್ ಹೋದಾಗ್ಲೇ ಅಪಾಯಗಳಿಗೆ ಸಿಗಾಕೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ಮಗುಗೆ ಊಟ ಕೊಟ್ಟಿದೀವಿ, ಬಟ್ಟೆ ಕೊಟ್ಟಿದೀವಿ, ಯಾವ್ದೋ ಒಂದು ಒಳ್ಳೆ ಶಾಲೆಗೆ, ಇಂಟರ್ನ್ಯಾಷನಲ್ ಸ್ಕೂಲ್ಗೆ, ಬೋರ್ಡಿಂಗ್ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅಲ್ಲಿಗೆ ಸೇರಿಸಿದೀವಿ ಅಂದ ಅಕ್ಷರಕ್ಕೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಲ್ಲ. ಅದಕ್ಕೆ ಅದನ್ನೆಲ್ಲ ಹೊರತುಪಡಿಸಿಯೂ ತಂದೆ ತಾಯಿಯಾಗಿ ಕುಟುಂಬದ ಪ್ರೀತಿ ಆರೈಕೆ ಮಗುವಿನ ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಈ ವಿಷಯಗಳು ಎಲ್ಲೋ ಒಂದು ಕಡೆ ನಮ್ಮ ಒತ್ತಡದ ಬದುಕಿನಲ್ಲಿ ನಾವು ಮರ್ತೋಗ್ತಾ ಇದ್ದೀವಿ. ಹಾಗಾಗಿನೇ ಇವತ್ತು ಸಮಾಜದಲ್ಲಿ ಮಕ್ಕಳ ಮೇಲೆ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ.
1: ಹಾ ಸರ್, ಹಾಗೇನೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ಇವತ್ತಿನ ಡಿಜಿಟಲ್ ಯುಗ, ನಾವಿಂದು ಬದುಕ್ತಿರೋದೇ ಡಿಜಿಟಲ್ ಯುಗದಲ್ಲಿ, ಇಂಥ ಸಂದರ್ಭದಲ್ಲಿ ಸೈಬರ್ ಬುಲ್ಲಿಯಿಂಗ್ ಅಥವಾ ಆನ್ಲೈನ್ ಶೋಷಣೆ ಅನ್ನೋದು ತುಂಬಾ ನಡೀತಾ ಇದೆ. ಈ ಹೊಸ ತಲೆಮಾರಿನ ಅಪಾಯಗಳಿಂದ ಮಕ್ಕಳನ್ನ ನಾವು ರಕ್ಷಿಸೋದು ಹೇಗೆ ಅಂತ.
0: ಹಾ, ನೀವು ಇವತ್ತು ಕೇಳ್ತಾ ಇರೋದು ಬಹಳ ಭಾರತ ದೇಶದ ಒಂದು ಮುಖ್ಯವಾದಂತ ಸಮಸ್ಯೆಗಳಲ್ಲಿ ಒಂದು. ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲೂ ಕೂಡ ನಾವು ಓದಿದ್ವಿ, ಆನ್ಲೈನ್ ಎಕ್ಸ್ಪ್ಲಾಯಿಟೇಷನ್ಸ್ ಮತ್ತು ಫ್ರಾಡ್ಸ್ ಏನಾಗ್ತಾ ಇದೆ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ, ಅದರಲ್ಲೂ ಬೆಂಗಳೂರು ಬಹಳ ಮುಂಚೂಣಿಯಲ್ಲಿದೆ ಅಂತ ನಾವು ನೋಡ್ತಾ ಇದ್ದೀವಿ, ವರದಿಗಳು ಹೇಳುತ್ತೆ.
1: ಹೌದು,
0: ಅಂತ ಒಂದು ಆನ್ಲೈನ್ ಸಮಸ್ಯೆಗಳು ಅಥವಾ ಆನ್ಲೈನ್ ನಿಂದ ಆಗ್ತಾ ಇರುವ ಈ ತರದ ಅಪಾಯಗಳು ಕೇವಲ ದೊಡ್ಡವ್ರಿಗಷ್ಟೇ ಸೀಮಿತವಾಗಿಲ್ಲ, ಮಕ್ಕಳ ಮೇಲೆ ಅತಿ ಹೆಚ್ಚಿನ ಏನ್ ಮಾಡ್ತಾ ಇದೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಕೂಡ ನಮ್ಗೆ ಇತ್ತೀಚಿನ ಕ್ರೈಮ್ ವರದಿಗಳನ್ನ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ. ಮಕ್ಕಳು ಅದರಲ್ಲೂ ವಿಶೇಷವಾಗಿ ಮೊಬೈಲ್ ನಲ್ಲಿ ಬಳಸಬಹುದಾದಂತ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳೇನಿದಾವೆ, ಅಲ್ಲಿ ಅಪರಿಚಿತರೊಂದಿಗೆ ಏನು ಸಂವಹನ ಮಾಡ್ತಾ ಮಕ್ಕಳಿಗೆ ಬೆದರಿಕೆಗಳನ್ನ ತರುವಂತದ್ದು, ಮತ್ತು ಮಕ್ಕಳೊಟ್ಟಿಗೆ ಒಡನಾಟ ಇಟ್ಕೊಂಡು ಖಾಸಗಿ ಮಾಹಿತಿಯನ್ನ ಕದಿಯುವಂತದ್ದು, ಹೀಗೆ ಅವ್ರನ್ನ ಅಪಾಯಕ್ಕೆ ಆನ್ಲೈನ್ ಗ್ರೂಮಿಂಗ್ ಅಂತೀವಿ, ಮಕ್ಕಳ ಕಳ್ಳಸಾಗಣೆ, ಮಕ್ಕಳ ನಾಪತ್ತೆ ಪ್ರಕರಣಗಳಲ್ಲಿ ಇವತ್ತು ನಮ್ಗೆ ಆನ್ಲೈನ್ ಮೂಲಕ ಆಗ್ತಾ ಇದೆ ಅನ್ನೋದು ಬಹಳ ಆತಂಕಕಾರಿಯಾದಂತ ಸಂಗತಿ. ಇನ್ನು ಇದು ಒಂದು ಅಪಾಯದ ವಿಚಾರ ಆದ್ರೆ, ಈ ಮೊಬೈಲ್ ಅಡಿಕ್ಷನ್, ಈಗ ಮೊಬೈಲ್ ಅಂಡ್ ಇಂಟರ್ನೆಟ್ ಅಡಿಕ್ಷನ್ ಅಂತ ಒಂದು ಸಪರೇಟ್ ಅಡಿಕ್ಷನ್ ಅಂತಾನೆ ಪಟ್ಟಿ ಮಾಡಿದೆ ನಿಮ್ಯಾನ್ಸಿಗೆ, ಅದನ್ನ ಮಾನಸಿಕ ಒಂದು ಕಾಯಿಲೆ ಅಂತ ಹೇಳಿ. ಹಾಗಾಗಿ ಇದರ ಅತಿಯಾದ ಬಳಕೆಯಿಂದಾಗಿ ಮಗುವಿನ ದೇಹ ಮತ್ತು ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಉಂಟಾಗ್ತಾ ಇದೆ, ಮತ್ತು ಮನೋದೈಹಿಕ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಅವರ ಅಟೆನ್ಷನ್ ಅಂಡ್ ಕಾನ್ಸಂಟ್ರೇಷನ್ ಲೆವೆಲ್ ಕುಗ್ತಾ ಇದೆ. ಮಕ್ಕಳು ಒಂದು ಸೋಷಿಯಲೈಸೇಷನ್ ಅಂದ್ರೆ ಈ ಒಂದು ಸೋಷಿಯಲ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಈಗ ಅವ್ರು ಆಟ ಆಡ್ಲಿಕ್ಕೆ ಬಯಲು ಪ್ರದೇಶಕ್ಕೆ ಹೋಗುವಂತದ್ದು ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ. ಇವೆಲ್ಲವೂ ಕೂಡ ಮಗುವಿನ ಇನ್ನೊಂದು ತಮ್ಮ ಸಮುದಾಯದ ಮಕ್ಕಳ ಜೊತೆಗೆ ಸಂಬಂಧ ಇಟ್ಟುಕೊಳ್ಬಹುದಾದಂತ ಸೋಷಿಯಲ್ ಸ್ಕಿಲ್ಸ್, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್, ಇವುಗಳೆಲ್ಲವೂ ಕೂಡ ಸವಾಲ್ನಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ದೃಷ್ಟಿದೋಷದ ಸಮಸ್ಯೆಗಳಾಗ್ತಾ ಇದೆ ಅಂತ ವರದಿಗಳು ಹೇಳ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಆನ್ಲೈನ್ ಮತ್ತು ಮೊಬೈಲ್ ಅಂಡ್ ಇಂಟರ್ನೆಟ್ ಅಡಿಕ್ಷನ್ ಇಂದ ಮಕ್ಕಳ ಮೇಲೆ ಆಗ್ತಾ ಇರೋ ಸಮಸ್ಯೆಗಳು. ಇದಕ್ಕೆ ನಾವು ಪೋಷಕರಾಗಿ ಮತ್ತು ಶಿಕ್ಷಕರಾಗಿ ಗಮನ ಕೊಡಬೇಕಾದಂತ ಅಗತ್ಯ ಇದೆ. ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಇಲಾಖೆ ಈಗ ಒಂದು ಆನ್ಲೈನ್ ಚೈಲ್ಡ್ ಸೇಫ್ಟಿ ಮೇಲೇನೆ ಒಂದು ಪ್ರತ್ಯೇಕವಾದಂತ ನಿಯಮಾವಳಿಗಳನ್ನ ರಚಿಸಬೇಕು ಅಂತೇಳಿ ಈಗ ಮಾದರಿ ನಿಯಮಗಳನ್ನ ಬಿಟ್ಟು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಕೇಳಿದ್ದಾರೆ. ಈಗಾಗಲೇ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಗೈಡ್ಲೈನ್ಸ್ ನ ಬಿಟ್ಟಿದ್ದಾರೆ. ಅಷ್ಟು ಗಂಭೀರವಾದಂತ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಪೋಷಕರು ಮತ್ತು ಶಿಕ್ಷಕರು ನಮ್ಮ ಪಾತ್ರ ಏನು? ಒಂದನೇದು, ನಾವೀಗ ನೋಡಿದೀವಿ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಲ್ವಾ, ಹಾಗಾಗಿ ಪೋಷಕರಾದಂತವರು ನಾವು ಎಷ್ಟು ಮಟ್ಟಿಗೆ ಪ್ರತಿದಿನ ಮೊಬೈಲ್ ನ ಬಳಕೆ ಹೇಗಿದೆ ನಮ್ಮ ನೋಡೇ ಮಕ್ಕಳು ಕಲಿತಾರಲ್ವಾ.
1: ಹೌದು ಸರ್, ಖಂಡಿತ.
0: ಹಾಗಾಗಿ ನಮ್ಮ ಅಭ್ಯಾಸಗಳು ಕೂಡ ಇಂಪಾರ್ಟೆಂಟ್. ಕೇವಲ ನಾವು ಮಕ್ಕಳಿಗೆ ಬುದ್ಧವಾದ ಹೇಳೋದ್ರಿಂದ ಅಥವಾ ಫೋನ್ ಕಿತ್ಕೊಳ್ಳೋದ್ರಿಂದ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಾವು ಅಂದ್ಕೊಳಂಗಿಲ್ಲ. ಈಗ ಇತ್ತೀಚೆಗೆ ಮೊಬೈಲ್ ಕೊಟ್ಟಿಲ್ಲ ಅಂತಾನೆ ಅಥವಾ ಮೊಬೈಲ್ ಕಿತ್ಕೊಂಡ್ರು ಅಂತಾನೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಸಂದರ್ಭಗಳನ್ನು ಕೂಡ ನಾವು ಮಾಧ್ಯಮದಲ್ಲಿ ಓದಿದೀವಲ್ವಾ.
1: ತುಂಬಾ ಪ್ರಕರಣಗಳು ದಾಖಲಾಗಿದೆ.
0: ಹಾಗಾಗಿ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾದದ್ದು. ಇಂಥ ಸಂದರ್ಭದಲ್ಲಿ ನಾವು ಪೋಷಕರು ಎಷ್ಟು ಜಾಗೃತರಾಗಿದ್ದೀವಿ, ನಾವು ಇದ್ರ ಕುರಿತು ಯಾವ ತರದ ಒಂದು ಏನ್ ಹೇಳ್ತೀವಿ ಅದನ್ನ ಸ್ಕ್ರೀನ್ ಟೈಮ್ ಅಂತ ಕರಿತೀವಲ್ವಾ, ಮಗು ಒಂದ್ ದಿನಕ್ಕೆ ಎಷ್ಟು ಸಮಯ ನೋಡ್ಲಿಕ್ಕಿದೆ, ಅವಕಾಶ ನಾವು ಕೊಡ್ಬೇಕು ಮತ್ತು ಎಷ್ಟನ್ನ ಅವಾಯ್ಡ್ ಮಾಡ್ಬೇಕು. ಅವಾಯ್ಡ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಟೈಮ್ ತೆಗೆದ್ರೆ ಬೇರೆ ಆ ಸಮಯ ತೆಗೆದಂತ ಸಮಯವನ್ನ ಮಕ್ಕಳನ್ನ ಎಲ್ಲಿ ಎಂಗೇಜ್ ಮಾಡ್ತೀವಿ, ಆಗಿದ್ರೆ ಎಂಗೇಜ್ ಮಾಡೋದಕ್ಕೆ ನಮ್ಮ ಹತ್ರ ಏನು ಟೂಲ್ಸ್ ಟೆಕ್ನಿಕ್ಸ್ ಏನಿದೆ, ಅವಕಾಶ ಎಲ್ಲಿದೆ, ಅದಕ್ಕೆ ನಾವ್ ಯಾವ ರೀತಿ ಮಕ್ಕಳ ಜೊತೆಗೆ ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀವ, ಅಥವಾ ಬೇರೆ ರೀತಿಯಾದಂತ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀವ, ಅದನ್ನ ನಾವು ನೋಡ್ಬೇಕಾಗತ್ತೆ, ಕಂಡ್ಕೊಳ್ಬೇಕು. ಈಗ ನಾವೇನ್ ಮಾಡ್ತಿದೀವಿ, ನಾವೇ ಮಕ್ಳ ಹೆಂಗ ಸೈಲೆಂಟ್ ಆಗ್ಬಿಡ್ಲಿ ಅಂತೇಳಿ ಮಕ್ಳ ಕೈಲಿ ಮೊಬೈಲ್ ಕೊಟ್ಟು ನಮ್ ಕೆಲಸನ ಮಾಡಕ್ ಶುರು ಮಾಡ್ಬಿಡ್ತೀವಿ.
1: ಹೌದು,
0: ಹಂಗಾಗಿ ಮಕ್ಕಳ ಮೊಬೈಲ್ ನಿಂದ ಅವರ ಅಡಿಕ್ಷನ್ ಈಚೆ ತೆಗಿಬೇಕು ಅಂತಂದ್ರೆ ಪೋಷಕರು ಮತ್ತು ಶಿಕ್ಷಕರ ಜವಾಬ್ದಾರಿ ಇದೆ. ಶಿಕ್ಷಕರು ಕೂಡ ಶಾಲಾ ಇದು ಅವಧಿಯಲ್ಲಿ ಏನ್ ಮಾಡ್ಬೇಕಾಗತ್ತೆ, ಈ ಆನ್ಲೈನ್ ಚೈಲ್ಡ್ ಸೇಫ್ಟಿ ಮೇಲೆ ಇರ್ಬೋದು ಮತ್ತು ಗೇಮಿಂಗ್ ಮೇಲೆ ಇರ್ಬೋದು ಮತ್ತೆ ಈ ರೀತಿಯ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳ ಕುರಿತು ಶಾಲೆಯಲ್ಲಿ ಈ ಮಕ್ಕಳಿಗೆ ಹೇಳಿಕೊಡುವಂತದ್ದು ಅಗತ್ಯ ಇದೆ. ನಾನು ಇತ್ತೀಚೆಗೆ ನಮ್ಮ ITBT ಇಲಾಖೆಯವರಿಗೆ ಮತ್ತು ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರಿಗೂ ಕೂಡ ಇದ್ರ ಬಗ್ಗೆ ನಾನು ಪತ್ರ ಬರೆದು ಸುಮಾರು 3 ಪುಟಗಳ ವಿಸ್ತೃತವಾದಂತ ಏನು ಒಂದು ಶಿಫಾರಸ್ನ ಮಾಡಿದ್ದೀನಿ. ಆನ್ಲೈನ್ ಮಕ್ಕಳಲ್ಲಿ ಸುರಕ್ಷತೆಗೆ ಸಂಬಂಧಪಟ್ಟಾಗಿ ನಾನು ಆಯೋಗದ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ನಾವು ಒಂದು ರಾಜ್ಯ ಮಟ್ಟದ ಕನ್ಸಲ್ಟೇಷನ್ ಕೂಡ ಇದ್ರ ಬಗ್ಗೆ ಮಾಡಿ ಈಗಾಗಲೇ ಒಂದು ಕರ್ನಾಟಕದಲ್ಲಿ ಆನ್ಲೈನ್ ಚೈಲ್ಡ್ ಸೇಫ್ಟಿ ಪ್ರೋಟೋಕಾಲ್ಸ್ ನ ಮಾಡಬೇಕು ಅನ್ನುವ ಒಂದು ಪ್ರಕ್ರಿಯೆ ಜಾರಿನಲ್ಲಿದೆ. ಅದರ ಭಾಗವಾಗಿನೇ ಈಗ ಶಿಕ್ಷಣ ಇಲಾಖೆ ಇರ್ಬೋದು, ITBT ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು ಅದರ ನಿಯಮಾವಳಿಗಳನ್ನ ರಚನೆ ಮಾಡುವಂತ ಹಂತದಲ್ಲಿದ್ದಾರೆ. ಐ ಥಿಂಕ್ ಇನ್ನೊಂದು ಸ್ವಲ್ಪ ಸಮಯಗಳು ಇನ್ನೊಂದು 5-6 ತಿಂಗಳು ಕಳೆದ ಮೇಲೆ ಈ ರಾಜ್ಯಕ್ಕೆ ಈ ಬಗ್ಗೆ ಹೊಸ ನಿಯಮಾವಳಿಗಳು ಬರುವ ಸಾಧ್ಯತೆಗಳಿದ್ದಾವೆ.
1: ತುಂಬಾ ಸಂತೋಷ ಆಯ್ತು ಸರ್. ಅಂದ್ರೆ ಮಕ್ಕಳನ್ನ ರಕ್ಷಿಸೋದಕ್ಕೆ ಪೋಷಕರು ಹಾಗೆ ಶಿಕ್ಷಕರು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನುವಂತ ಆಗಿರ್ಬೋದು, ಮತ್ತೆ ಸಮಾಜದಲ್ಲಿ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದರ ಕುರಿತಾಗಿ ತಿಪ್ಪೇಸ್ವಾಮಿ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಈಗ ಮಾತನ್ನ ಮುಂದುವರಿಸೋಣ ಸರ್. ಅದಕ್ಕೂ ಮುಂಚೆ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಈಗ ಕೇಳಿ ಸಾಹಸಿ ಮಕ್ಕಳು ಚಿತ್ರದ ಗೀತೆಯನ್ನ ಮಹಾಲಕ್ಷ್ಮಿ ಅವರ ಧ್ವನಿಯಲ್ಲಿ, ಕೇಶವ ಚಂದ್ರ ಅವರ ಸಾಹಿತ್ಯಕ್ಕೆ ಶರತ್ ಬಿಳಿನೆಲೆ ಅವರ ಸಂಗೀತವಿರುವಂತಹ ಗೀತೆಯನ್ನ.

0: ಇದೀಗ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣೆಯ ಕುರಿತು ಮಾತಾಡ್ತಾ ಇದ್ವಿ. ಡಾಕ್ಟರ್ ಕೆ ಟಿ ತಿಪ್ಪೇಸ್ವಾಮಿ ಸರ್ ಹೇಳ್ತಾ ಇದ್ರು, ಮಕ್ಕಳನ್ನ ರಕ್ಷಣೆ ಅಂದ್ರೆ ಸೈಬರ್ ಬುಲಿಯಿಂಗಿಂದ ಆಗಿರ್ಬೋದು ಅಥವಾ ಆನ್ಲೈನ್ ಶೋಷಣೆಯಿಂದ ಹೇಗೆ ಮಕ್ಕಳನ್ನ ರಕ್ಷಿಸಬೇಕು ಪೋಷಕರಾದವರು ಶಿಕ್ಷಕರಾದವರು ಎಂಬುದರ ಕುರಿತಾಗಿ. ಸರ್
1: ಹೇಳಿ.
0: ಸರ್, ಇದು ಬಾಲಕಾರ್ಮಿಕ ಪದ್ಧತಿ ಅಥವಾ ಬಾಲ್ಯ ವಿವಾಹದಂತಹ ಸಮಸ್ಯೆಗಳು ಇವತ್ತಿಗೂ ಸಹ ಅಲ್ಲಲ್ಲಿ ಕೇಳ್ಬರ್ತಲೇ ಇರ್ತವೆ. ಇಷ್ಟು ವರ್ಷಗಳ ಹೋರಾಟದ ನಂತರವೂ ಸಹ ಇವುಗಳನ್ನ ನಾವು ನಮ್ಮ ಕೈಲಿ ಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಸಾಧ್ಯ ಆಗಿಲ್ಲ, ನಮಗೆ ಎಲ್ಲಿ ಹಿನ್ನಡೆ ಆಗ್ತಿದೆ ಅಂತ ಅನ್ಸುತ್ತೆ?
1: ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಅನ್ನುವ ಈ ಎರಡು ಮಕ್ಕಳ ಮೇಲಿನ ಸಮಸ್ಯೆಗಳೇನಿದಾವೆ, ಇವು ನಮ್ಮ ಸಮಾಜವನ್ನ ಬಹಳ ದೀರ್ಘ ಕಾಲದಿಂದ ಕಾಡ್ತಾ ಇರೋ ಸಂಗತಿಗಳು. ಇವು ಕೇವಲ ಕಾನೂನಿಗೆ ಸಂಬಂಧಪಟ್ಟ ಪ್ರಶ್ನೆಗಳಲ್ಲ, ಮನುಷ್ಯರ ಮನೋಭಾವ ಮತ್ತು ನಮ್ಮ ಸಮಾಜದ ಮನೋಭಾವದ ಸಮಸ್ಯೆ ಇದೆ. ಆಕ್ಚುಲಿ ಸಂಪ್ರದಾಯ, ನಿಯಮಗಳು, ಚೌಕಟ್ಟುಗಳು, ಹೀಗೆ ಹಲವಾರು ರೂಢಿಗತ ಅಭಿಪ್ರಾಯಗಳಿಂದ ಜೊತೆ ಬೆಸ್ಕೊಂಡಿರೋದ್ರಿಂದ ಇದು ಏನಾಗಿದೆ, ನಮ್ಗೆ ಬಹಳ ಮುಖ್ಯವಾಗಿ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಸಂಕಷ್ಟ ಆಗ್ತಾ ಇರೋಂಥದ್ ನೋಡ್ತಾ
0: ಇದ್ದೀವಿ.
1: ಇವತ್ತಿಗೂ ಕೂಡ ಮಕ್ಕಳನ್ನ ಈ ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಕಳಿಸೋದಕ್ಕಿಂತನೂ ಆಚೆಗೆ ಶಾಲೆ ಬಿಡಿಸಿ ಕಳಿಸಿದ್ರೆ ನಾಲ್ಕು ರೂಪಾಯಿ ದುಡ್ಡು ಸಿಗುತ್ತೆ. ಶಾಲೆ ಕಳಿಸೋದ್ರಿಂದ ಏನ್ ಸಿಗುತ್ತೆ ಅನ್ನುವ ದೃಷ್ಟಿಕೋನ ಈಗಲೂ ಕೂಡ ನಾವು ಸಾಕಷ್ಟು ಭಾಗಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಪರಿಸ್ಥಿತಿ ಇರುವಂತಹ ಜಾಗಗಳಲ್ಲಿ ನಾವು ನೋಡ್ತೀವಿ. ಬಡತನ ಮತ್ತು ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದಂತಹ ಪರಿಸ್ಥಿತಿಗಳಲ್ಲಿ ಇವತ್ತಿಗೂ ಕೂಡ ಈ ಎರಡು ಪದ್ಧತಿಗಳು ಅನಾಯಾಸವಾಗಿ ನಡೀತಾನೆ ಇದಾವೆ. ಇದು ಒಂದೇ ಕಾರಣ. ಎರಡನೇದು, ಪ್ರಜ್ಞಾವಂತ ಜನಸಮುದಾಯದಲ್ಲಿ ಈ ಬಗ್ಗೆ ಬಾಲ್ಯ ವಿವಾಹ ಮತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟೋದಕ್ಕಿರುವಂತ ದಿವ್ಯವಾದಂತ ಮೌನ. ನಮ್ಗೆ ಯಾಕೆ ಬಿಡು, ಯಾರ್ದೋ ಅವ್ರ ಕುಟುಂಬದ ವಿಷಯ ನಮ್ಗೆ ಯಾಕೆ, ನಾವ್ಯಾಕೆ ಅವರ ಸಂಸಾರದ ವಿಷಯದಲ್ಲಿ ಏನ್ ಮಾಡ್ಬೇಕು ಮಾತಾಡ್ಬೇಕು ಅನ್ನುವ ತಲೆ ಕೆಡಿಸ್ಕೋಬೇಕು ಅಂತ ನೋಡ್ತೀವಿ. ಆದ್ರೆ ಇದು ಮಕ್ಕಳ ಹಕ್ಕುಗಳ ದೃಷ್ಟಿಕೋನದಿಂದ ತಪ್ಪು. ನಂದು ಒಂದು ಈಗ ನನ್ನ ಎದುರಿಗೆ ಒಂದು ಮಗುವಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆದ್ರೆ ಅದಕ್ಕೆ ನಾನು ಕೂಡ ಒಬ್ಬ ಪಾಲುದಾರ ಅನ್ನೋಂತ ಯೋಚನೆ ನಾವು ಮಾಡದೇ ಇರೋದು ಎರಡನೇ ಸಮಸ್ಯೆ. ಈಗ ಅದು ಅವ್ರ ಕುಟುಂಬದ ವಿಷಯ ಅಲ್ಲ, ಅದು ಒಂದು ಮಗುವಿನ ಭವಿಷ್ಯದ ವಿಷಯ. ಹಾಗಾಗಿ ನಾನು ಕೂಡ ಧ್ವನಿ ಎತ್ತಬೇಕು, ನಾನು ಕೂಡ ಇದಕ್ಕೆ ಒಂದು ಅದನ್ನ ತಪ್ಪಿಸುವಂತ ಕೆಲಸ ಮಾಡ್ಬೇಕು, ಅವ್ರಿಗೆ ಎಜುಕೇಟ್ ಮಾಡ್ಬೇಕು ಅಂತೆಲ್ಲ. ಹಾಗಾಗಿ ಈ ಬಡತನ ಮತ್ತು ನಂಬಿಕೆಗಳ ಏನು ಒಟ್ಟಾರೆ ಕಾರಣಗಳಿಂದಾಗಿ ನಮ್ಮ ಸಮಾಜದಲ್ಲಿ ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿ ನೋಡ್ತಾನೆ ಇದ್ದೀವಿ ಇನ್ನೂ ಕೂಡ.
0: ಹೌದು ಹೌದು.
1: ಹಾಗಾಗಿ ನಾವು ಆ ತಳಮಟ್ಟದಲ್ಲಿ ಇದನ್ನ ಅಡ್ರೆಸ್ ಮಾಡದೇ ಇರೋದು ಬಹಳ ಇಂಪಾರ್ಟೆಂಟ್. ಇವಾಗ ನೋಡಿ, ನಮ್ಮ ಕರ್ನಾಟಕದಲ್ಲಿ 5,970 ಗ್ರಾಮ ಪಂಚಾಯತಿಗಳ ಅಸ್ತಿತ್ವದಲ್ಲಿದೆ. ಇಷ್ಟು ಪಂಚಾಯತಿಗಳಲ್ಲಿ ಇಂತಹ ಪದ್ಧತಿಯನ್ನ, ಬಾಲಕಾರ್ಮಿಕ ಪದ್ಧತಿಯನ್ನೋ ಬಾಲ್ಯ ವಿವಾಹವನ್ನೋ ಏನ್ ಮಾಡ್ಬೇಕು, ತಡಿಬೇಕು ಅಂತೇಳಿ

0: ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತ ಒಂದು ಸಮಿತಿ ಇದೆ. ನಾನು ಕರ್ನಾಟಕದಲ್ಲಿ ಕಳೆದ 3 ವರ್ಷದಲ್ಲಿ ಮೋರ್ ದನ್ 150 ಗ್ರಾಮ ಪಂಚಾಯತಿಗಳನ್ನು ಏನ್ ಮಾಡಿರ್ಬೋದು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದೀನಿ. ಇನ್ನು ಸಾಕಷ್ಟು ಗ್ರಾಮ ಪಂಚಾಯತಿಗಳು ಇಲ್ಲಿ ಕಮಿಟಿನೇ ಸರಿಯಾಗಿ ರಚನೆ ಆಗಿಲ್ಲ, ರಚನೆ ಆಗಿರೋ ಕಡೆಯಾಗಿ ಸರಿಯಾಗಿ ಇದು ಕೆಲಸ ಆಗಿಲ್ಲ. ಇವಾಗ ನೋಡಿ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೇ ನಾವು ಚರ್ಚೆ ಮಾಡಿದ್ರು ಕೂಡ ಇದಕ್ಕೆ ಪರಿಹಾರ ಕಂಡುಕೋಬೇಕಾಗಿರೋದು ನಾವು ಪಂಚಾಯತ್ ಲೆವೆಲ್ ಅಲ್ಲಿ.
1: ಹೌದು, ಸ್ಥಳೀಯ ಮಟ್ಟದಲ್ಲಿ
0: ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ನನ್ನ ಎಲ್ಲಾ ಮಕ್ಕಳನ್ನ ನೋಡಿ, ಬಾಲ್ಯ ವಿವಾಹ ಬಾಲಕಾರ್ಮಿಕ ಇವೆರಡನ್ನೂ ತಗೊಂಡ್ರು, ಶಾಲೆ ಬಿಟ್ಟ ಒಂದು ಮಗು ಶಾಲೆ ಬಿಡ್ತು ಅಂದ್ರೆ ಈ ತರದ ಯಾವ್ದೋ ಒಂದು ಸಮಸ್ಯೆಗೆ ಈಡಾಗಿದೆ ಅಂತ ಅರ್ಥ. ಇಲ್ಲ ಅವನ್ನೆಲ್ಲ ಕಾರ್ಮಿಕ ಆಗಿದ್ದಾನೆ ಅಥವಾ ಅದನ್ನು ಮದುವೆ ಮಾಡಿರ್ತಾರೆ ಅಂತ ಅರ್ಥ ಅಲ್ವಾ? ಹಾಗಿದ್ರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಸೆಕ್ಷನ್ 9 ಏನ್ ಹೇಳುತ್ತೆ, ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಸ್ಥಳೀಯ ನಗರ ಆಡಳಿತಗಳು ಅಂದ್ರೆ ಸ್ಥಳೀಯ ಸರ್ಕಾರಗಳು ಕೂಡ RTE ಕಾಯ್ದೆಯನ್ನ ಅನುಷ್ಠಾನ ಮಾಡಬೇಕಾದಂತ ಜವಾಬ್ದಾರಿ ಇದೆ ಅವ್ರ ಮೇಲೆ.
1: ಹೌದು ಹೌದು,
0: ಕೇವಲ ರೋಡು ರಸ್ತೆ ನೀರು ಬೀದಿ ದೀಪ ಹಾಕಿದ್ರೆ ಮಾತ್ರ ಪಂಚಾಯತಿ ಕೆಲಸ ಅಲ್ಲ, ಜನರ ಜೀವನದ ಗುಣಮಟ್ಟವನ್ನು ಉತ್ತಮಪಡಿಸೋದು ಕೂಡ ಸ್ಥಳೀಯ ಸರ್ಕಾರಗಳ ಕೆಲಸ. ಹಾಗಾಗಿ ಸೆಕ್ಷನ್ 9 ಆಫ್ RTE ಆಕ್ಟ್ ಅಡಿಯಲ್ಲಿ ಕಡ್ಡಾಯವಾಗಿ ತನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲಾ ಮಕ್ಕಳನ್ನು ಕೂಡ ಶಾಲೆಗೆ ದಾಖಲಿಸುವುದು ಹಾಗೂ ಹಾಜರಾತಿಯನ್ನು ಖಚಿತಪಡಿಸಿಕೊಳ್ಳುವುದು ಆ ಸ್ಥಳೀಯ ಸರ್ಕಾರದ ಜವಾಬ್ದಾರಿ. ನಾವ್ ಅದನ್ನ ಕರೆಕ್ಟ್ ಆಗಿ ಮಾಡಕ್ ಸಾಧ್ಯ ಆದ್ರೆ ಯಾವ ಮಗು ಬಾಲಕಾರ್ಮಿಕ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ, ಯಾವ ಮಗು ಬಾಲ್ಯ ವಿವಾಹಕ್ಕೆ ಒಳಗಾಗಬಹುದಾದ ಸಾಧ್ಯತೆ ಇದೆ ಅಂತ ನಮಗೆ ಗೊತ್ತಾಗುತ್ತಲ್ವಾ?
1: ಹೌದು ಹೌದು,
0: ನಾವು ತಳಮಟ್ಟದಲ್ಲೇ ಅಡ್ರೆಸ್ ಮಾಡೋದನ್ನ ಬಿಟ್ಬಿಟ್ರೆ ಇನ್ನದು ಸಂಖ್ಯೆ ಹೆಚ್ಚಾಕೊಂಡು ಹೋಗ್ತಾನೆ ಇರುತ್ತೆ. ಅಂದ್ರೆ ನಮ್ಗೆ ಇದು ಈ ಸಮಸ್ಯೆಯನ್ನು ಬಗೆಹರಿಸಲಾರದ್ದು ಅಂತಲ್ಲ, ಆದ್ರೆ ಬಗೆಹರಿಸುವುದಕ್ಕೆ ನಮ್ಗೆ ಇಚ್ಛಾಶಕ್ತಿಯ ಕೊರತೆನೂ ನಾವೆಲ್ಲ ಒಂದ್ ಕಡೆಗೆ ನೋಡ್ತೀವಿ, ಮತ್ತು ಸಮಾಜ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಎಲ್ಲಾ ಸಮಸ್ಯೆಗಳು ಕೂಡ ಸರ್ಕಾರ ಬಗೆಹರಿಸಬೇಕು ಅಂತ ನಾವು ಕೈ ಚೆಲ್ಲಿ ಕೂತ್ಕೋಬಾರ್ದು, ಸಮಾಜ ಕೂಡ ರೆಸ್ಪಾನ್ಸ್ ಮಾಡಬೇಕು ಇಂಥ ಸಂದರ್ಭದಲ್ಲಿ. ಉದಾಹರಣೆ, ಮಕ್ಕಳ ಸಹಾಯವಾಣಿ 10988 ನಂಬರ್ ಇದೆ, ಕಡ್ಡಾಯವಾಗಿ ಫೋನ್ ಮಾಡ್ಬೇಕು, ಇಂಥದ್ದೊಂದು ಫ್ಯಾಮಿಲಿಯಲ್ಲಿ ನಿಂಗೆ ಆಗ್ತಾ ಇದೆ ಮಾಹಿತಿ, ಅವರ ಮಾಹಿತಿ ಯಾರು ವೀಕ್ಷಕರಿಗೆ ನಾನು ವಿನಂತಿಸ್ಕೊಳ್ತೇನೆ, ತಮ್ಮ ಮೊಬೈಲ್ ನಲ್ಲಿ ಕಡ್ಡಾಯವಾಗಿ ಇರಲೇಬೇಕಾದಂತ ಒಂದು ನಂಬರ್ ಅಂದ್ರೆ ಅದು 1098 ಈ ನಂಬರ್ ಮಕ್ಕಳ ಸಹಾಯವಾಣಿ. ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮಕ್ಕಳಿಗೆ ಏನೇ ಸಮಸ್ಯೆ ಉಂಟಾದ್ರೂ ಕೂಡ ಕರೆ ಮಾಡಬಹುದಾದ 24/7 ಉಚಿತ ಟೋಲ್ ಫ್ರೀ ನಂಬರ್ ಇದು. ಹಾಗಾಗಿ ಇಂಥದ್ದಕ್ಕೆ ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡಿದ್ರೆ ಖಂಡಿತ ಇಂಥ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ತಗ್ಗಿಸಲಿಕ್ಕೆ ಸಾಧ್ಯ ಇದೆ.
1: ಸರ್, ನೀವು ಸದಸ್ಯರಾಗಿದ್ದಂತ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳಿಂದ ಅದ್ರ ನೋಡಿದ್ರ?
0: ನೋಡಿದೀವಿ. ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚಳ್ಳಕೆರೆ ತಾಲೂಕಲ್ಲಿ ಒಂದು ಹುಡುಗಿ ತಾನ್ಗೆ ಮದುವೆ ಆಗಕ್ ಇಷ್ಟ ಇಲ್ಲ ಅಂದ್ರೂ ತಂದೆ ತಾಯಿ ಮತ್ತು ಅಜ್ಜಿ ಹಾಗೂ ತಾಯಿಯ ಸಹೋದರನಿಗೆ ತನ್ನ ಅಂದ್ರೆ ಹುಡುಗಿಯ ಮಾವನಿಗೆ ಸಹೋದರ ಮಾವನಿಗೆ ಮದುವೆ ಮಾಡ್ಬೇಕು ಅಂತ ಏನು ಆ ಹುಡುಗಿ ಇಷ್ಟ ಇಲ್ಲ ಅಂದ್ರೂ ಕೂಕೊಂಡ್ರು ಕೂಡ ರಕ್ಷಣೆ ಮಾಡಿ ಅಂತ ಅಂದ್ರು ಕೂಡ ಬಲವಂತದಿಂದ ಮಗುನ ವಿಡಿಯೋ ಏನ್ ಮಾಡ್ತಾ ಇದ್ದಿದ್ದು ತಾಳಿ ಕಟ್ಟಿಸ್ತಾ ಇರುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು ರಾಜ್ಯದಾದ್ಯಂತ. ನಾನು ಅದ್ರ ಸ್ಥಳ ಪರಿಶೀಲನೆಗೆ ಹೋಗಿ ನೋಡಿ ಆ ನಂತರ ಸದರಿಗೆ ಸಂಬಂಧಪಟ್ಟ ಎಲ್ಲವರ ಮೇಲೆ ಪ್ರಕರಣ ದಾಖಲಿಸಿ ಸುಮಾರು 4-5 ಜನ ಅವ್ರಿಗೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು. ಹಾಗಾಗಿ ನಾವಂತ ಪ್ರಕರಣಗಳನ್ನ ಸಾಕಷ್ಟು ನೋಡಿದ್ವಿ. ನನ್ಗೆ ಬಹಳ ಖುಷಿ ಆಯ್ತು, ಆ ಮಗು ನಾನು ಓದ್ಬೇಕು, ನನ್ಗೆ ದಯವಿಟ್ಟು ಮದುವೆ ಮಾಡಿಬಿಡಿ ಅಂತ ಹೇಳಿದ್ರು ಕೂಡ ಕುಟುಂಬಸ್ಥರೇ ಮಾಡ್ತಾ ಇದ್ದಿದ್ದು ಅಂತ ದುರಂತ ಸಂಗತಿ ಅಲ್ವಾ?
1: ಖಂಡಿತ ಸರ್,
0: ಅಷ್ಟು ಜನ ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದಾರೆ, ತಡೀತಾ ಇಲ್ಲ. ಅಲ್ಲಿಗೆ ಕೇವಲ ಅವ್ರ ಅಷ್ಟೇ ಸಮಸ್ಯೆ ಅಲ್ಲ, ನೋಡಿದ್ರಾಗಿ ಆ ಊರ್ನವರಾಗಿ ಸಮುದಾಯವಾಗಿ ನಮ್ದು ಕೂಡ ತಪ್ಪಿದೆಯಲ್ಲ, ನಮ್ಮ ಕಣ್ಣೆದುರಿಗೆ ಇಂತ ಅನ್ಯಾಯ ನಡೀತಿದ್ರು ನಾವು ಸುಮ್ನೆ ಕೂತಿದ್ರೆ. ಅದಾದ್ಮೇಲೆ ನಾವು ಮಕ್ಕಳಿಗೆ ವ್ಯಾಪಕವಾದಂತ ಅವೇರ್ನೆಸ್ ಬೇರೆ ಬೇರೆ ಇಲಾಖೆಯವರು ತೆರೆದ ಮನೆ ಕಾರ್ಯಕ್ರಮ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಆ ಕಾರ್ಯಕ್ರಮವನ್ನ ಆ ಹಟ್ಟಿಗಳಲ್ಲೆಲ್ಲ ಮಾಡಿದಾಗ ನೆಕ್ಸ್ಟ್ ಒಂದು 15 ದಿನಕ್ಕೆ ತಂದೆ ತಾಯಿಗಳು ಅವ್ರಿಗೆ ಒಂದು ಹುಡುಗಿ ಮದುವೆ ಮಾಡ್ತೀವಿ ಅಂತ ಮನೆಯಲ್ಲಿ ಮಾತುಕತೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಡೈರೆಕ್ಟ್ ಆ ಹುಡುಗಿ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವಂತ ಕೆಲಸ ಚಿತ್ರದುರ್ಗ ಜಿಲ್ಲೆಯಲ್ಲೇ ಆಯ್ತು. ಅಂದ್ರೆ ಮಕ್ಕಳನ್ನ ಎಂಪವರ್ ಮಾಡಿದ್ರೆ, ಅವ್ರಿಗೆ ಮಾಹಿತಿಯನ್ನ ಕೊಟ್ರೆ, ಖಂಡಿತ ಅವರು ತಮ್ಮ ಮೇಲಾಗುವಂತ ಅನ್ಯಾಯಗಳನ್ನ ಅವರು ವಿರೋಧಿಸಿ ಅವ್ರ ಒಳ್ಳೆ ಭವಿಷ್ಯ ಕಟ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ.
1: ಹಾ ಸರ್, ಇದ್ರ ಶಿಕ್ಷಕರ ಪಾತ್ರ ಸಹ ಮುಖ್ಯ ಆಗತ್ತೆ, ಯಾಕಂದ್ರೆ ಶಾಲೆಯಲ್ಲಿ ಹೇಳ್ಕೊಟ್ಟಾಗ ಮಾತ್ರ ಸಾಧ್ಯ ಆಗತ್ತೆ.
0: ಖಂಡಿತ ಖಂಡಿತ, ಅವರಿಗೆ ಶಿಕ್ಷಣ ಮುಂದುವರಿಸುವ ಅಗತ್ಯ ಏನಿದೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣದ ಮಹತ್ವ ಏನು, ಉನ್ನತ ಶಿಕ್ಷಣ ಪಡ್ಕೊಳ್ಬೇಕಾದಂತ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಶಿಕ್ಷಕರು ಮನವರಿಕೆ ಮಾಡಿಕೊಡೋದು ಇಂಪಾರ್ಟೆಂಟ್. ನೋಡಿ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶಿಕ್ಷಕರಿಗೆ ಖಂಡಿತ ಗೊತ್ತು ಯಾವ ಮಗುವಿನ ಪರಿಸ್ಥಿತಿ ಏನು ಅಂತ. ಆದ್ರೆ ಎಷ್ಟೋ ಬಾರಿ ಗೊತ್ತಿದ್ರು ಸುಮ್ನೆ ಇರ್ತಾರೆ, ಮಾತಾಡಲ್ಲ.
1: ಹೌದು,
0: ಇದು ನಮ್ಮ ಸಮಾಜದ ಇನ್ನೊಂದು ದುರ್ದೈವ.
1: ಹೌದು ಸರ್, ಖಂಡಿತ. ಸ್ಥಳೀಯ ಸರ್ಕಾರಗಳು ಹೇಗೆ ಪ್ರಾಮುಖ್ಯ ತಮ್ಮ ನಿರ್ಲಕ್ಷ್ಯ ವಹಿಸೋದ್ರಿಂದಾಗಿ ಹೇಗೆ ಬಾಲಕಾರ್ಮಿಕ ಪದ್ಧತಿ ಆಗಿರ್ಬೋದು ಅಥವಾ

ಬಾಲ್ಯ ವಿವಾಹಗಳು ಹೆಚ್ಚುತ್ತಾ ಇವೆ ಅನ್ನೋದರ ಕುರಿತಾಗಿ ತುಂಬ ಚೆನ್ನಾಗಿ ಸರ್ ಹೇಳಿದ್ರು. ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ, ಆ ನಂತರ ಮಾತನ್ನು ಮುಂದುವರಿಸೋಣ. ಇದೀಗ ಕೇಳಿ ಅಪರಂಜಿ ಮಕ್ಕಳು ಚಿತ್ರದ ಗೀತೆಯನ್ನು. ಚಂದ್ರಿಕಾ ಗುರುರಾಜ್ ಹಾಗೆಯೇ ನಂದಿತಾ ಹಾಗೂ ಸಂಗಡಿರು ಹಾಡಿರುವಂತಹ ಈ ಹಾಡಿಗೆ ನೃಪತುಂಗ ಅವರ ಸಾಹಿತ್ಯ ಹಾಗೆ ರಾಜ ನರಸಿಂಹ ಅವರ ಸಂಗೀತವಿದೆ.

0: ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಸರ್ ನಮಸ್ತೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಈಗ ನಾನು ಇದೀಗ ಇದುವರೆಗೂ ಬಾಲ್ಯ ವಿವಾಹದ ಕುರಿತಾಗಿ ನಾವು ಪ್ರಶ್ನೆಯನ್ನ ಕೇಳಿದ್ದೆ. ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಪೋಕ್ಸೋ ಕಾಯ್ದೆ ಬಗ್ಗೆ ಒಂದು ಪ್ರಶ್ನೆ ಇದೆ. ಅಂದ್ರೆ ಪೋಕ್ಸೋ ಕಾಯ್ದೆ ಕುರಿತಾಗಿ ಇತ್ತೀಚೆಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದಾವೆ. ಈ ಕಾಯ್ದೆಯು ಮಗುವಿಗೆ ನೀಡುವಂತಹ ರಕ್ಷಣೆ ಮತ್ತು ಇದರ ಬಗ್ಗೆ ಜನಸಾಮಾನ್ಯರು ತಿಳಿದಿರಲೇಬೇಕಾದಂತಹ ಮುಖ್ಯ ಅಂಶಗಳು ಏನು ಅಂತ ತಿಳಿಸ್ಕೊಡ್ಬೋದಾ?
1: ಓಕೆ, ಆಗ್ಬೋದು, ಒಳ್ಳೆ ಪ್ರಶ್ನೆ. ನಮ್ಮ ಪ್ರತಿದಿನ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗಿರೋದ್ರ ಬಗ್ಗೆ ಸಾಕಷ್ಟು ವರದಿ ಆಗ್ತಾ ಇದೆ.
0: ಹೌದು, ಖಂಡಿತ.
1: ಇಂತಹ ಲೈಂಗಿಕ ದೌರ್ಜನ್ಯಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಕಾಯ್ದೆ ಪೋಕ್ಸೋ ಕಾಯ್ದೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್ 2012 ಅಂತ ನಾವ್ ಇದನ್ನ ಕರಿತೀವಿ. ಈ ಕಾಯ್ದೆ ಹುಟ್ಲಿಕ್ಕೆ ಕಾರಣ ಏನು ಅನ್ನೋದೇ ಬಹಳ ಕುತೂಹಲದ ಸಂಗತಿ ಇದೆ.
0: ಹಲೋ, ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ, ಸರ್, ಇಲ್ಲ ಸ್ವಲ್ಪ ಸ್ವಲ್ಪ ಕಟ್ ಆಗ್ತಿದೆ ಲೈನ್. ಇಲ್ಲ ಸರ್, ಕಟ್ ಆಗ್ತಿದೆ. ಹಲೋ, ಇಲ್ಲ ಸರ್. ಹಲೋ,
1: ನನಗೆ ನೀವು ಮಾತಾಡೋದು ಕೇಳಿಸ್ತಾ ಇದೆ?
0: ಹಾ ಸರ್, ಕೇಳಿಸ್ತಿದೆ ಈಗ, ಹೇಳಿ.
1: ಈ ಪೋಕ್ಸೋ ಕಾಯ್ದೆ ಬರೋಕೆ ಮುಂಚೆ ಬಿಎನ್ ನಾವು ಈಗ ಐಪಿಸಿ ನೋಡ್ತಾ ಇದ್ವಿ ಅಲ್ವಾ?
0: ಹಾ ಸರ್.
1: ಅಲ್ಲಿ ಲೈಂಗಿಕ ದೌರ್ಜನ್ಯ ಅಂತ ಅಂದ್ರೆ ಅದು ಒಂದು ಸಂಭೋಗ ನಡೆದ್ರೆ ಮಾತ್ರ ಅದ್ರಲ್ಲಿ ದೌರ್ಜನ್ಯ ಅನ್ನುವ ವ್ಯಾಪ್ತಿನಲ್ಲಿ ಇರ್ತಿತ್ತು. ಆದ್ರೆ ಸಂಭೋಗ ಮಾಡದೆಯೇ ಲೈಂಗಿಕ ದೌರ್ಜನ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಯಾವ ಸೆಕ್ಷನ್ ಹಾಕ್ಬೇಕು ಅನ್ನೋದು ಆಗ ಸಮಸ್ಯೆಗಳಿತ್ತು. ಎರಡನೇದು, ಹೆಣ್ಣು ಮಕ್ಳ ಮೇಲೆ ಮಾತ್ರ ಲೈಂಗಿಕ ದೌರ್ಜನ್ಯ ಆಗತ್ತೆ ಅನ್ನುವ ಕಲ್ಪನೆ ಇತ್ತು.
0: ಹೌದು,
1: ಆದ್ರೆ ಪೋಕ್ಸೋ ಕಾಯ್ದೆ ಜೆಂಡರ್ ನ್ಯೂಟ್ರಲ್, ಇದು ಹುಡುಗಿ ಹುಡುಗ ಅಂತ ನೋಡಲ್ಲ, ಇಬ್ಬರಿಗೂ ನಡೆಸಬಹುದು, ಯಾವುದೇ ರೀತಿಯಾದಂತ ಲೈಂಗಿಕ ದೌರ್ಜನ್ಯವನ್ನು ಕೂಡ ನಾವು ನೋಡ್ಲಿಕ್ಕೆ
0: ಅದು ಇಬ್ಬರಿಗೂ ಅಪ್ಲೈ ಆಗುತ್ತೆ. ಹಾಗಾದ್ರೆ
1: ಅಪ್ಲೈ ಆಗುತ್ತೆ, ಹಂಗಾಗಿ ಜೆಂಡರ್ ನ್ಯೂಟ್ರಲ್ ಆಕ್ಟ್ ಅಂತ ಕರಿತೀವಿ ಇದನ್ನ ನಾವು. ಇದು ನಾವು ಸಾರ್ವಜನಿಕರು ತಿಳ್ಕೊಂಡಿರ್ಬೇಕಾದಂತಹ ಮುಖ್ಯ ವಿಷಯ. ಆಮೇಲೆ ಸ್ಥೂಲವಾಗಿ ಎರಡ್ ತರ ಬೇಕಾದ್ರೆ ದೌರ್ಜನ್ಯಗಳನ್ನ ನಾವು ವಿಂಗಡಿಸ್ಕೋಬಹುದು. ಮುಟ್ಟಿ ಮಾಡಬಹುದಾದ ದೌರ್ಜನ್ಯಗಳು, ಮುಟ್ಟದೆಯೇ ಮಾಡಬಹುದಾದ ದೌರ್ಜನ್ಯಗಳು. ಈಗ ಮುಟ್ಟಿ ಮಾಡಬಹುದಾದ ದೌರ್ಜನ್ಯಗಳ ವಿಚಾರಕ್ಕೆ ನಾವೇನು ಬಹಳ ಎಲ್ರಿಗೂ ಈಸಿಲಿ ಅರ್ಥ ಆಗ್ಬಿಡುತ್ತೆ. ಅದ್ ಮುಟ್ಟದೆ ಮಾಡುವಂತದ್ದೇನು? ಉದಾಹರಣೆಗೆ ಕೆಟ್ಟ ಶಬ್ದಗಳನ್ನ ಬಳಸಿ ನಿಂದಿಸುವಂತದ್ದು, ಮೈ ಕೈನ ಅಸಭ್ಯವಾಗಿ ಮುಟ್ಟುವಂತದ್ದು, ಅಥವಾ ನಗ್ನ ಚಿತ್ರಗಳನ್ನ ತೆಗೆಯುವಂಥದ್ದು, ಶೇಖರಣೆ ಮಾಡುವಂಥದ್ದು, ಡಿಸ್ಪ್ಲೇ ಮಾಡುವಂಥದ್ದು, ಕಳಿಸ್ಕೊಡುವಂಥದ್ದು, ಇವೆಲ್ಲವೂ ಕೂಡ ಮುಟ್ಟದೆಯೇ ಮಾಡಬಹುದಾದ ಲೈಂಗಿಕ ದೌರ್ಜನ್ಯಗಳ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ನಾವು ಪೋಷಕರು, ಶಿಕ್ಷಕರು, ಸಾರ್ವಜನಿಕರು ಈ ಕುರಿತು ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಮಕ್ಕಳಿಗೆ ಈ ಬಗ್ಗೆ ಸೇಫ್ ಟಚ್ ಅಂಡ್ ಅನ್ಸೇಫ್ ಟಚ್ ಬಗ್ಗೆ ತಿಳುವಳಿಕೆಯನ್ನ ಹೇಳಬೇಕು.
0: ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್,
1: ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋ ಪರಿಕಲ್ಪನೆಗಿಂತ ಈಗ ಅದು ಮುಂದೆ ಬಂದಿದೀವಿ, ಸೇಫ್ ಟಚ್ ಅಂಡ್ ಅನ್ಸೇಫ್ ಟಚ್ ಅಂತ. ಸುರಕ್ಷಿತ ಸ್ಪರ್ಶ, ಅಸುರಕ್ಷಿತ ಸ್ಪರ್ಶ ಅಂತ ಕರಿತೀವಿ ನಾವು. ಆ ಬಗ್ಗೆ ನಾವು ಮಕ್ಕಳಿಗೆ ತಿಳುವಳಿಕೆಯನ್ನ ಕೊಡಬೇಕು. ಯಾಕಂದ್ರೆ ಇಲ್ಲಿನವರೆಗಿನೂ ದಾಖಲಾಗಿರೋ ಎಲ್ಲಾ ಪ್ರಕರಣಗಳನ್ನ, ಪೋಕ್ಸೋ ಪ್ರಕರಣಗಳನ್ನ ವಿಶ್ಲೇಷಣೆ ಮಾಡಿ ನೋಡಿದಾಗ ಮಗುವಿಗೆ ಅಪರಿಚಿತರು ಬಂದು ಯಾರೋ ಲೈಂಗಿಕ ದೌರ್ಜನ್ಯ ಕೊಡ್ತಾರೆ ಮಾಡ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಆಕ್ಚುಲಿ 70% ಪ್ರಕರಣ ಮಗುವಿಗೆ ಪರಿಚಿತರೇ ಮಾಡುವಂತದ್ದು, ಇನ್ಕ್ಲೂಡ್ ತಂದೆಯೇ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂತ ಪ್ರಕರಣಗಳಿದಾವೆ, ಅಣ್ಣಂದಿರು ತಂಗಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವ ಪ್ರಕರಣಗಳಿದೆ, ಕಸಿನ್ಸ್, ಮಾವ, ಚಿಕ್ಕಪ್ಪ, ತಾತ, ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್, ಹೀಗೆ ಹಲವಾರು ರೀತಿಯ ತೀರಾ ಮಗುವಿಗೆ ಹತ್ತಿರದವರೇ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರೋ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಪೋಷಕರಾದವರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಶಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ಕೊಡ್ಬೇಕು. ಅಸುರಕ್ಷಿತ ಸ್ಪರ್ಶ ಅಂತದ್ ಏನೇ ಕಂಡು ಬಂದ್ರೆ ಕೂಡ ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತನಾಡುವಂತದ್ದಿರ್ಬೇಕು. ಮಗು ತನಗಾಗುವ ಅನುಭವಗಳನ್ನ ಕೇಳಿಸ್ಕೊಳ್ಳೋಕೆ ನಾವು ಮುಕ್ತರಾಗಿರ್ಬೇಕು. ತಳ್ಳಿ ಹಾಕ್ಬಾರ್ದು ಮಗುವನ್ನ ಅಪರಾಧಿ ತರ ನೋಡಬಾರ್ದು. ನೀನೇನೋ ಮಾಡಿರ್ತೀಯ ಅಂತಾನೋ, ಹಂಗೆಲ್ಲ ಏನು ಮಾಡಲ್ಲ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಂತಾನೋ ನಿರ್ಲಕ್ಷಿಸಬಾರ್ದು. ಮಕ್ಕಳು ಆರಂಭದಲ್ಲಿ ಅಂತದ್ದು ಒಂದು ಸೈನ್ ಕೊಟ್ಟಾಗ ನಾವು ಬಹಳ ಗಂಭೀರವಾಗಿ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಪರಿಗಣಿಸ್ಬೇಕಾಗತ್ತೆ. ಮತ್ತು ಇಂಥದ್ದು ಎಲ್ಲಿ ಎಲ್ಲಾ ಕಡೆ, ಅದು ಶಾಲೆಗೆ ಹೋಗೋದು, ಶಾಲೆಯಲ್ಲಿ ಇರ್ಬೋದು, ಮನೇಲಿರ್ಬೋದು, ಸಮುದಾಯದಲ್ಲಿರ್ಬೋದು, ಮೂರೂ ಕಡೆ ಏನಾಗ್ತಾ ಇದೆ, ಮಕ್ಕಳ ಮೇಲೆ ಈ ತರದ ಹಿಂಸೆಗಳಿರೋದ್ರಿಂದ ಕಡ್ಡಾಯವಾಗಿ ನಾವು ಮಕ್ಕಳಿಗೆ ಧೈರ್ಯ ತುಂಬುವಂತಹ ಅವೇರ್ನೆಸ್ ಮೂಡಿಸುವಂತ ಒಂದು ಕೆಲಸ ಮಾಡಬೇಕು. ಅಂತದ್ದೇನೇ ಕಂಡು ಬಂದಾಗ ಪೋಷಕರು ಅದನ್ನ ಕೇಳಿಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ವೇ ಮಕ್ಕಳಿಗೆ ಮಕ್ಕಳ ಸಹಾಯವಾಣಿ ಈಗಾಗ್ಲೇ ಹೇಳಿದಾಗ ಎಂತದ್ದೇನೇ ಸಂದರ್ಭ ಕಂಡು ಬಂದ್ರು ಕೂಡ ತಕ್ಷಣ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕರೆ ಮಾಡುವುದಕ್ಕೆ ಏನ್ ಮಾಡ್ಬೇಕು ಹೇಳುವಂತದ್ದು ಆಗ್ಬೇಕು. ಇನ್ನು ಪೊಲೀಸರು

0: ಕೂಡ ನಮ್ಮ ಜ್ಯುವೆನೈಲ್ ಜಸ್ಟಿಸ್ ಆಕ್ಟ್ ಸೆಕ್ಷನ್ 107 ಅಡಿಯಲ್ಲಿ ನಮ್ಮ ಭಾರತ ದೇಶದ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಅಂತಿದೆ. ಅಂದರೆ ನಮ್ಮ ಸ್ಪೆಷಲ್ ಜ್ಯುವೆನೈಲ್ ಪೊಲೀಸ್ ಯೂನಿಟ್ಸ್ ಅಂತ SJPU ಘಟಕ ಅಂತ ಕೇಳ್ತೀವಿ, ಅಲ್ಲಿ ತರಬೇತಿ ಹೊಂದಿದ ಪೊಲೀಸರು ಇರ್ತಾರೆ. ಅಂತವರ ಸಹಾಯವನ್ನ ನಾವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪಡ್ಕೋಬೇಕಾಗತ್ತೆ. ಇಂತಹ ಪ್ರಕರಣಗಳನ್ನ ನಡೆದಾಗ ಮುಚ್ಚಿಡಬಾರದು. ನೋಡಿ, ಇದು ಇಂಪಾರ್ಟೆಂಟ್. ಸೆಕ್ಷನ್ 19 ಆಫ್ ಪೋಕ್ಸೋ ಆಕ್ಟ್, ಯಾರಿಗೆ ಮೊದಲಿಗೆ ಮಾಹಿತಿ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಗೊತ್ತಾಗುತ್ತೋ ಅವರು ಕಡ್ಡಾಯವಾಗಿ ರಿಪೋರ್ಟ್ ಮಾಡ್ಬೇಕು SJPU ಆಫೀಸರ್ಸ್ಗೆ. ಇಲ್ಲ ಅಂದ್ರೆ ಸೆಕ್ಷನ್ 21 ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಿಸಬಹುದು, ಯಾರಾದ್ರೂ ಮುಚ್ಚಿಟ್ರೆ ಇಂತ ಪ್ರಕರಣವನ್ನ. ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ, ಮಗುವಿಗೆ ತೀರಾ ಹತ್ತಿರದವರು ಸಂಬಂಧಿಕರು ಹಾಗೂ ಮಗುವನ್ನ ರಕ್ಷಣೆ ಮಾಡಬೇಕಾದವರು ಏನಾದ್ರೂ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಅವ್ರಿಗೆ ಡಬಲ್ ಶಿಕ್ಷೆ ಆಗತ್ತೆ. ಇವಾಗ ಉದಾಹರಣೆ, ಅಪರಿಚಿತ ವ್ಯಕ್ತಿ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ 7 ವರ್ಷ ಶಿಕ್ಷೆ ಇದ್ರೆ, ಅದೇ ಏನಾದ್ರೂ ಮಗುವಿನ ರಕ್ಷಣೆ ಮಾಡೋರು ಯಾರು, ತಂದೆ ತಾಯಿ ಸಂಬಂಧಿಕರು ಟೀಚರು ಅಥವಾ ಯಾವ್ದೋ ಬಾಲಮಂದಿರದಲ್ಲಿರುವಂತ ಸಿಬ್ಬಂದಿಗಳು ವಾರ್ಡನ್ನು ಇಂಥವ್ರು ಯಾರೇ ಯಾರ ಅಭಿರಕ್ಷೆಯಲ್ಲಿ ಮಗು ಇರುತ್ತೋ ಅವ್ರೇನಾದ್ರೂ ಲೈಂಗಿಕ ದೌರ್ಜನ್ಯ ಮಗು ಮಾಡಿದ್ರೆ 14 ವರ್ಷ ಆಗತ್ತೆ. ಹಾಗಾಗಿ ನಾವು ಈ ತರದ ಒಂದು ವಿಚಾರವನ್ನ ನಾವು ಕಡ್ಡಾಯವಾಗಿ ಮುಚ್ಚಿಡಬಾರದು. ಸೆಕ್ಷನ್ 19 ಆಫ್ ಪೋಕ್ಸೋ ಆಕ್ಟ್ ಮೂಲಕ ಕಡ್ಡಾಯವಾಗಿ ಅದ್ ಹೇಳುತ್ತೆ, ನೀವು ಮಾಹಿತಿಯನ್ನ ಹತ್ತಿರದ ಪೊಲೀಸ್ ಠಾಣೆಗೆ, ಅದರಲ್ಲೂ ವಿಶೇಷವಾಗಿ SJPU ಪೊಲೀಸರಿಗೆ ನೀವು ಮಾಹಿತಿ ಕೊಡಬೇಕು ಅಂತ. ಪೊಲೀಸರು ಕೂಡ ಗೌರವಯುತವಾಗಿ ಅದನ್ನ ವಿಚಾರಣೆ ಮಾಡಬೇಕು ಅಂತ ಆಗ್ತಾ ಹೇಳುತ್ತೆ. ಉದಾಹರಣೆಗೆ ಪೊಲೀಸರು ಇಂತ ವಿಕ್ಟಿಮ್ಸ್ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಹಂಚ್ಕೋಬಾರದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರದು. ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಈ ಮಗು ಮೇಲೆ ದೌರ್ಜನ್ಯ ಆಗ್ಬಿಟ್ಟಿದೆ, ಈ ಶಾಲೆಯಲ್ಲಿ ದೌರ್ಜನ್ಯ ಆಗ್ಬಿಟ್ಟಿದೆ ಅಂತೆಲ್ಲ ಏನ್ ಮಾಡ್ತಾರೆ, ವಿಡಿಯೋ ಮಾಡಿ ಹಾಕ್ಬಿಡೋದು, ಅದೆಲ್ಲ ಮಾಡ್ತಾರೆ, ಫೋಟೋಸ್ ಹಾಕೋದು ಅದೆಲ್ಲ ಮಾಡ್ತಾರೆ. ಅದು ಕೂಡ ಅಪರಾಧ ಆಗುತ್ತೆ.
1: ಯಾರು
0: ಹೌದು, ಮಗುವಿನ ಗೌಪ್ಯತೆ ತತ್ವ ಅಂತ ನಾವು ಮಾತಾಡ್ತೀವಿ ಜೈಜಿ ಆಕ್ಟ್ ಅಲ್ಲಿ. ಹಾಗಾಗಿ ಮಗುವಿನ ವಿಳಾಸ, ಮಗುವಿನ ಹೆಸರು, ಮಗುವಿನ ಪೋಷಕರು, ಮಗುವಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನ ಸಾರ್ವಜನಿಕವಾಗಿ ಬಿತ್ತರಿಸಂಗಿಲ್ಲ. ಯಾವ ಆಫೀಸರ್ಸ್ ಆಗ್ಲಿ, ಯಾವ ಇಲಾಖೆ ಆಗ್ಲಿ, ಯಾವ ಪತ್ರಿಕೆ ಆಗ್ಲಿ, ಯಾರೇ ಸಮಾಜದಲ್ಲಿರುವ ವ್ಯಕ್ತಿ ಆಗ್ಲಿ ಕೂಡ ಮಗುವಿನ ಗೌಪ್ಯತೆಯನ್ನ ಉಲ್ಲಂಘನೆ ಮಾಡಬಾರದು. ಒಂದ್ ವೇಳೆ ಮಗುವಿನ ಗೌಪ್ಯತೆಯನ್ನೇನಾದ್ರೂ ಕಳೆದ್ರೆ, ಆ ಮಗುವಿನ ಎಕ್ಸ್ಪೋಸ್ ಮಾಡಿದ್ರೆ, ಅವ್ರ ಮೇಲೆ ಕೂಡ ಇದರಲ್ಲಿ ಶಿಕ್ಷೆ ವಿಧಿಸ್ಲಿಕ್ಕೆ ಪೋಕ್ಸೋ ಆಕ್ಟಲ್ಲಿ ಅವಕಾಶ ಇದೆ. ಹಾಗಾಗಿ ಪೊಲೀಸರು ಗೌಪ್ಯವಾಗದ ವಿಚಾರಣೆ ಮಾಡಬೇಕು. ಮಗುವಿಗೆ ಕಂಫರ್ಟಬಲ್ ಆಗಿರೋ ಸ್ಥಳದಲ್ಲಿ, ಕಂಫರ್ಟಬಲ್ ಆಗಿರುವಂತ ವ್ಯಕ್ತಿಯ ಸಮ್ಮುಖದಲ್ಲಿ ಹೇಳಿಕೆಯನ್ನ ತಗೋಬೇಕಾಗತ್ತೆ. ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ಯೂನಿಫಾರ್ಮ್ ಇರೋ ಆಗಿಲ್ಲ. 6 ಗಂಟೆ ಮೇಲೆ ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಪೊಲೀಸ್ ಠಾಣೆಗೆ ಕರೆತರೋಂಗಿಲ್ಲ, ಅಥವಾ ಕರೆತಂದು ಅಲ್ಲಿ ಉಳಿಸ್ಕೊಳೋ ಆಗಿಲ್ಲ. ಮತ್ತು ಮತ್ತೆ ವಿಚಾರಣೆ ಬನ್ನಿ ಅಂತ ಮತ್ತೆ ಮತ್ತೆ ಕರೆಯುವಂತದ್ ಮಾಡೋಗಿಲ್ಲ. ಹಾಗಾಗಿ ಈ ಎಲ್ಲಾ ಪ್ರಕ್ರಿಯೆಯಲ್ಲಿ ಮಕ್ಕಳ ಸ್ನೇಹಿ ವಿಧಾನವನ್ನ ಅಳವಡಿಸ್ಕೋಬೇಕಾಗತ್ತೆ ಪೊಲೀಸರು. ಹಾಗಾಗಿ ಒಂದು ಪ್ರಕರಣಗಳು ನಡೆಯದೇ ಇರುವಂತೆ ನೋಡಿಕೊಳ್ಳೋದು ಸಮಾಜ ಮತ್ತು ಸರ್ಕಾರದ ಆದ್ಯ ಕರ್ತವ್ಯ. ಹಾಗಾಗಿನೇ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಪರಿಷ್ಕರಣೆ 23 ಅಂತ ಒಂದು ಪಾಲಿಸಿ ಇದೆ. ಆ ಪಾಲಿಸಿ 18 ವರ್ಷದ ಒಳಗಿರುವ ಮಕ್ಕಳನ್ನು ಇಟ್ಕೊಂಡಿರುವ ಯಾವುದೇ ಶೈಕ್ಷಣಿಕ ಸಂಸ್ಥೆ, ಅದು ಖಾಸಗಿ ಇರಲಿ, ಸರ್ಕಾರಿ ಇರಲಿ, ಅನುದಾನಿತ ಇರಲಿ, ಅನುದಾನ ರಹಿತ ಇರಲಿ, ಯಾವುದೇ ಸ್ಥಳದಲ್ಲೂ ಕೂಡ ಮಕ್ಕಳನ್ನ ಇಟ್ಕೊಂಡಿದ್ರೆ ಇಂಥದ್ದೊಂದು ನೀತಿಯನ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಬೇಕಾದಂಥದ್ದು ಅವರ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ಇದೆಲ್ಲ ನೋಡಿ, ಪೋಕ್ಸೋ ಕಾಯ್ದೆ ಬಂದ ಮೇಲೆ ಆಗಿರುವಂತಹ ಸಾಕಷ್ಟು ಬದಲಾವಣೆಗಳು. ನಾವು ವ್ಯಾಪಕವಾಗಿ ಕಾಯ್ದೆ ಬಗ್ಗೆ ಸಾರ್ವಜನಿಕರು ತಿಳ್ಕೋಬೇಕು, ಶಾಲೆಗಳು ತಿಳ್ಕೋಬೇಕು, ಪೋಷಕರಿಗೆ ಮಕ್ಕಳಿಗೆ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈ ಕಾಯ್ದೆಗಳ ಕುರಿತು ವ್ಯಾಪಕವಾದಂತ ಅವೇರ್ನೆಸ್ ಕೊಡಬೇಕು. ನಾವು ಆಯೋಗದಲ್ಲಿ ಸದಸ್ಯರಾದ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಶಾಲೆಯಲ್ಲಿರಲಿ ಶಿಕ್ಷಣದ ಜೊತೆ ರಕ್ಷಣೆ ಅಂತ ಒಂದು ಕ್ಯಾಂಪೇನ್ನೇ ಕಂಡಕ್ಟ್ ಮಾಡಿದ್ವಿ ಇಡೀ ರಾಜ್ಯದಾದ್ಯಂತ. ಹಾಗಾಗಿ ಶಾಲೆ ಕೇವಲ ಶಿಕ್ಷಣ ಕೊಡೋ ಕೇಂದ್ರ ಅಲ್ಲ, ಅದು ರಕ್ಷಣೆ ಕೊಡೋ ಕೇಂದ್ರ ಕೂಡ ಆಗಿರೋದ್ರಿಂದ ಅಲ್ಲಿ ರಕ್ಷಣೆಯನ್ನ ಖಚಿತಪಡಿಸಬೇಕಾಗತ್ತೆ ಅಂತ.
1: ಖಂಡಿತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಪೋಕ್ಸೋ ಕಾಯ್ದೆ ಕುರಿತಾಗಿ. ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಆ ನಂತರ ನಮ್ಮ ಮಾತನ್ನ ಮುಂದುವರಿಸೋಣ. ಇದೀಗ ಕೇಳಿ ನಾನು ನನ್ನ ಕನಸು ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇದೆ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಮಕ್ಕಳ ರಕ್ಷಣೆಯ ಕುರಿತಾಗಿ ಡಾಕ್ಟರ್ ಕೆಟಿ ತಿಪ್ಪೇಸ್ವಾಮಿ ಸರ್ ಅವರಿಂದ ಮಾಹಿತಿಯನ್ನು ಪಡಿತಾ ಇದ್ವಿ. ಇದೀಗ ಫೋಕ್ಸೋ ಕಾಯ್ದೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು

0: ಕಳಿಸಿಕೊಟ್ರು. ಸರ್ ನಮಸ್ತೆ.
1: ನಮಸ್ಕಾರ
0: ಸರ್. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಒಂದು ಮಗು ತೊಂದರೆಯಲ್ಲಿದೆ, ಅದಕ್ಕೆ ಏನೋ ಸಮಸ್ಯೆ ಆಗ್ತಿದೆ ಅಥವಾ ಶೋಷಣೆಗೆ ಏನೋ ಒಳಗಾಗ್ತಿದೆ ಅಂತಾದಾಗ ಆ ಮಗುವಿನ ವರ್ತನೆಯ ಮೂಲಕ ಅದನ್ನ ಪತ್ತೆ ಹಚ್ಚೋದು ಹೇಗೆ?
1: ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್. ನಮ್ಗೆ ದೊಡ್ಡವ್ರಿಗೆ ಒಂದ್ ಭಾಷೆ ಇದೆ, ಅದೇ ತರ ಮಕ್ಳಿಗೆ ಒಂದ್ ಭಾಷೆ ಇದೆ, ಅದು ವರ್ತನೆಯ ಭಾಷೆ. ಆ ವರ್ತನೆಯನ್ನ ಓದೋದ್ನ ದೊಡ್ಡವರು ಕಲಿಬೇಕಾದಂತ ಅಗತ್ಯ ಇದೆ. ಅದರಲ್ಲೂ ವಿಶೇಷವಾಗಿ ಒಂದು 8 ವರ್ಷದ ಒಳಗಿನ ಮಕ್ಕಳ ವಿಚಾರವಾಗಿ ಬಹಳ ನಾವು ಸೂಕ್ಷ್ಮವಾಗಿ ಗಮನಿಸುವಂತದ್ ಕಲ್ತ್ರೆ ಮಾತ್ರ ಮಗುವಿನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳಕ್ ಸಾಧ್ಯ ಆಗತ್ತೆ. ಇವಾಗ ಉದಾಹರಣೆಗೆ ಮಗು ಸಹಜವಾಗಿ ಇತ್ತು, ಆದ್ರೆ ಇತ್ತೀಚೆಗೆ ಯಾಕೆ ಕಳೆದ 1-2 ದಿನಗಳಿಂದ ಮಗು ಏಕಾಏಕಿ ಮೌನ ಆಗಿದೆ ಅಂತಾದ್ರೆ ಏನೋ ಒಂದ್ ಸಿಂಪ್ಟಮ್ ಬಂತು ಅಂತ ಅರ್ಥ. ಅಲ್ಲಿ ಏನೋ ಚಾಲೆಂಜ್ ಆಗಿದೆ ಮಗುಗೆ, ಸಮಸ್ಯೆ ಆಗಿದೆ ಅಂತ. ಚೆನ್ನಾಗಿ ಹೋಗ್ತಾ ಇತ್ತು ಶಾಲೆಯಲ್ಲಿ, ಆದ್ರೆ ಯಾಕೋ ಇತ್ತೀಚೆಗೆ ಶಾಲೆಗೆ ಹೋಗೋಕೆ ಭಯ ಪಡ್ತಾ ಇದೆ, ಅದು ಗಮನಿಸ್ಬೇಕು ನಾವು. ಅಥವಾ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇತ್ತು, ಆದ್ರೆ ಕಂಟಿನ್ಯೂಸ್ ಕಳೆದ ಒಂದು 3-4 ತಿಂಗಳಿಂದ ಈಚೆಗೆ ಇಡೀ ಪರ್ಫಾರ್ಮೆನ್ಸ್ ಮಗುವಿನ ಓದು ಆಸಕ್ತಿ ಅದ್ರ ಕಡೆ ಗಮನ ಕಡಿಮೆ ಆಗ್ತಾ ಇದೆ, ಅಥವಾ ಮಾರ್ಕ್ಸ್ ಗಳಲ್ಲಿ ತೀರಾ ಕಮ್ಮಿ ಆಗ್ತಾ ಇದೆ ಅಂತ ಕಂಡು ಬಂದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ. ಅಥವಾ ನಿದ್ರೆ ಪದೇ ಪದೇ ಮಗು ಎದ್ರಕೊಳ್ಳುವಂತದ್ದು, ಎದ್ದೋಳುವಂತದ್ದು ಕಂಡು ಬಂತು ಅಂದ್ರೆ ಗಮನಿಸ್ಬೇಕು. ಅತಿಯಾದ ಕೋಪ ಅಥವಾ ಅತಿಯಾದ ಭಯ ವ್ಯಕ್ತಪಡಿಸ್ತಾ ಇದೆ ಅಂತ ಏನಾದ್ರೂ ನಿಮ್ಗೆ ಕಂಡು ಬಂದ್ರೆ ಮಗುಗೆ ಏನೋ ಸಮಸ್ಯೆ ಉಂಟಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕೆಲ್ಸ ಅಂದ್ರೆ ಯಾರನ್ನೋ ನಿರ್ದಿಷ್ಟವಾದಂತ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಡದೇ ಇರೋದು, ಅವ್ರನ್ನ ಕಂಡ್ರೆ ಭಯ ಪಡುವಂತದ್ದು, ಬೆವರುವಂತದ್ದು, ಈ ತರದ್ದು ಏನಾಗ್ತಾ ಇದೆ, ಇಂತ ಯಾವುದೇ ಲಕ್ಷಣಗಳು ಕಂಡು ಬಂತು ಅಂದ್ರೆ ಅಲ್ಗೆ ಅರ್ಥ ಮಾಡ್ಕೋಬೇಕು ಮಗುಗೆ ಏನೋ ಸಮಸ್ಯೆ ಆಗಿದೆ, ನಾವು ಕುಂತ ಮಾತಾಡ್ಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಸಂಗತಿ. ಅದರಲ್ಲಿ ಮೊದಲಿಗೆ ತಂದೆ ತಾಯಿಗಳಾದಂತವ್ರು ಅಂದ್ರೆ ನಿಕಟವಾದ ಮಗುವಿಗೆ ನಿಕಟವಾದ ಪೋಷಕರು ಯಾರು ಇರ್ತಾರೋ ಅವರು ಈ ಸಿಂಪ್ಟಮ್ಸ್ ನೋಡೇ ಏನಾದ್ರೂ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸಮಸ್ಯೆ ಇನ್ನೂ ಗಂಭೀರ ಆಗೋಗ್ಬಿಡುತ್ತೆ.
0: ಹೌದು.
1: ಹಾಗಾಗಿ ಆರಂಭದಲ್ಲೇ ಇಂಥ ಸಮಸ್ಯೆಯನ್ನ ಗುರುತಿಸ್ಬೇಕು, ಗುರುತಿಸಿ ಮಗುವಿನ ಜೊತೆಗೆ ಮಗುವಿನ ಯಾವುದೇ ರೀತಿಯಾದಂತ ಆಪಾದನೆ ಮಾಡದೆ ಮಗು ಹೇಳೋದನ್ನ ಮುಕ್ತವಾಗಿ ಕೇಳಿಸ್ಕೊಳಕ್ ಅವಕಾಶ ಮಾಡ್ಕೊಡ್ಬೇಕು, ಕೇಳಿಸ್ಕೋಬೇಕು. ಇದು ಆರಂಭದ ಒಂಥರ ಫಸ್ಟ್ ಏಡ್ ಮಾಡ್ದಂಗೆ. ಇದಕ್ಕೆ ನಮ್ಗೆ ಸಾಧ್ಯ ಆಯ್ತು, ಇದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಯ್ತು, ಗುಡ್, ಪರವಾಗಿಲ್ಲ. ಇಲ್ಲ ನನ್ಗೇನೋ ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ನಾವು ಬೇರೆಯವರ ಸಹಾಯವನ್ನ ಪಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಉದಾಹರಣೆಗೆ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ ಪ್ರತಿ ಜಿಲ್ಲೆನಲ್ಲಿ, ಆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಆಪ್ತ ಸಮಾಲೋಚಕರು ಸಿಗ್ತಾರೆ ನಿಮ್ಗೆ. ಅಥವಾ 1098 ಕರೆ ಮಾಡಿ ಕೂಡ ಅಲ್ಲಿ 1098 ಟೀಮ್ ಅಲ್ಲಿ ಕೂಡ ಆಪ್ತ ಸಮಾಲೋಚಕರು ಇರ್ತಾರೆ, ಅವರ ಸಹಾಯವನ್ನು ಪಡ್ಕೊಳ್ಬಹುದು. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಅವ್ರನ್ನ ಸಂಪರ್ಕ ಮಾಡಬಹುದು. ಹೀಗೆ ಹಲವಾರು ರೀತಿಯಾದಂತ ಏನು ಸರ್ವಿಸಸ್ ಸಿಗುತ್ತೆ ನಮ್ ವ್ಯವಸ್ಥೆ ಒಳಗಡೆ. ಅಂತವ್ರ ಒಂದು ಸಂಪರ್ಕ ಮಾಡಿ ಮಗುವನ್ನ ಅರ್ಥ ಮಾಡಿಕೊಳ್ಳೋದು. ಆಪ್ತ ಸಮಾಲೋಚಕರು ನಿಮಗೆ ಗೊತ್ತಿರೋ ಯಾರೋ ಒಬ್ರು ಒಳ್ಳೆ ಸೈಕಾಲಜಿಸ್ಟ್ ಇದಾರೆ, ಅವ್ರ ಜೊತೆ ಮಾತಾಡಿಸಿ ಮಗು ಏನಾಗ್ತಿದೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟು ಆ ಸಮಸ್ಯೆಯನ್ನ ಆರಂಭದಲ್ಲೇನೆ ನಾವೇನು ಬಗೆಹರಿಸ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಮಗು ದೀರ್ಘಕಾಲಿಕವಾಗಿ ಇದನ್ನ ಬಿಟ್ ನಾವೇನಾದ್ರೂ ಗಮನಿಸಲಿಲ್ಲ ಅಂತಾದ್ರೆ ಮಗು ಬೇರೆ ಬೇರೆ ರೀತಿಯಾದಂತ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಅದು ಖಿನ್ನತೆಯಾಗಿ ಮಾರ್ಪಾಟಾಗ್ಬಹುದು, ಖಿನ್ನತೆ ತೀರಾ ಏನು ಅಡ್ರೆಸ್ ಆಗ್ಲಿಲ್ಲ ಅಂತಾದ್ರೆ ಕೊನೆಗೆ ಆತ್ಮಹತ್ಯೆ ಅಂತ ಹೋಗೋ ಸಾಧ್ಯತೆಗಳು ತಲೆ ಯಾಕೋ ಆಗಿರಲ್ಲ. ಹಾಗಾಗಿ ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಮುಂಚೆ ನಾವು ಮಕ್ಕಳಿಗೆ ಸಮಯ ಕೊಡ್ತಾ ಇದೀವ, ಮತ್ತು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾ ಇದೀವ, ಮತ್ತು ಮಗುವಿಗೆ ಏನಾಗ್ತಿದೆ ಅಂತ ಸೂಕ್ಷ್ಮವಾಗಿ ಗಮನಿಸ್ತಿದೀವ ಅನ್ನೋದು ಇಂಪಾರ್ಟೆಂಟ್. ದುರಾದೃಷ್ಟವಶಾತ್ ಸಮಾಜದಲ್ಲಿ ಇತ್ತೀಚೆಗೆ ಬರ್ತಾ ಇರುವಂತ ವರದಿಗಳನ್ನ ನೋಡಿದ್ರೆ, ಉದಾಹರಣೆಗೆ ಶೌಚಾಲಯದಲ್ಲಿ ವಿದ್ಯಾರ್ಥಿನಿ ಏರಿಗೆ ಆಗಿದೆ
0: ಹೌದು
1: ಅಂತ ನೋಡಿ ನೀವು. ಇತ್ತೀಚೆಗೆ ಸುಮಾರು ಒಂದು 5-6 ತಿಂಗಳಿಂದ ಈಚೆಗೆ ಕೆಲವು ಹಾಸ್ಟೆಲ್ಗಳಲ್ಲೇ ಮಕ್ಕಳು
0: ಪ್ರಕರಣ ದಾಖಲಾಗಿತ್ತು.
1: ಅಂದ್ರೆ ನಾವು ಅಲ್ಲಿಗೆ ಹಾಸ್ಟೆಲ್ ವಾರ್ಡನ್ ಆಗ್ಲಿ ತಂದೆ ತಾಯಿ ಆಗ್ಲಿ 8-9 ತಿಂಗಳವರೆಗೂ ತಮ್ಮ ಮಗು ಪ್ರೆಗ್ನೆನ್ಸಿ ಇದೆ ಅಂತ ಗುರುತಿಸ್ಲಿಲ್ಲ ಅಂತ ಆದ್ರೆ ಮತ್ ನಾವು ಮಕ್ಕಳನ್ನ ಏನ್ ಕೇರ್ ಮಾಡ್ತಿದೀವಿ ಅಂತ ಅರ್ಥ. ಇತ್ತೀಚೆಗೆ ನಮ್ಮ ಸಮಾಜವನ್ನ ಕಾಡ್ತಾ ಇರೋ ಸಮಸ್ಯೆ ಕಳೆದ 5 ವರ್ಷದಿಂದ ಈಚೆಗೆ ಉಲ್ಬಣ ಆಗ್ತಾ ಇರೋದು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಅಧಿಹರೆಯದ ಗರ್ಭಧಾರಣೆ ಪ್ರಕರಣ. ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಈಗ ಬಿಗ್ ಇಶ್ಯೂ ನಮ್ಮ ಇಡೀ ದೇಶದಲ್ಲಿ. 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಅಪ್ರಾಪ್ತ ವಯಸ್ಸಿಗೆ ಗರ್ಭಿಣಿಯರಾಗ್ತಾ ಇರುವಂತಹ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ.
0: ಹೌದು.
1: ಅಂದ್ರೆ ನಾವು ನಮ್ಮ ಮಕ್ಕಳ ಕುರಿತು ಅದು ಅದ್ರ ಅದೇ ತರದ ಇನ್ನೊಂದು ಸಮಸ್ಯೆ ನೋಡ್ಬೋದು. ಇತ್ತೀಚೆಗೆ ನಾವು ಬೇಸಿಗೆ ರಜಾ ಬಿಟ್ಟಿರೋದ್ರಿಂದ ಮಕ್ಕಳಿಗೆ

0: ಕೊಂಡು ಹೇಳ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಮಾನಸಿಕ ಹಿಂಸೆ ಅಂತ ನೀಡ್ತಾ ಇರ್ತಾರೆ. ಈ ಶಿಸ್ತು ಮತ್ತು ಹಕ್ಕುಗಳ ಉಲ್ಲಂಘನೆ ನಡುವೆ ಒಂದು ಸಣ್ಣ ಗೆರೆ ಇದೆ, ಅದು ಯಾವುದು ಅಂತ ಹೇಳ್ಬೋದಾ?
1: ಶಿಸ್ತು ಅಂತ ಅಂದ್ರೆ ಕೆಲವು ಇದು ಪೇರೆಂಟಿಂಗ್ ಸಂಬಂಧಪಟ್ಟಂತ ಒಂದು ವಿಚಾರ. ಅಂದ್ರೆ ಪೋಷಕ ಅಂದ್ರೆ ಮಕ್ಕಳನ್ನ ಬೆಳೆಸುವಾಗ ಪೋಷಕರ ಎಂತ ಸ್ವಭಾವದವರು ಅನ್ನೋದು ಮಕ್ಕಳ ಬೆಳವಣಿಗೆ ಬೆಳೆಸೋದ್ರ ಮೇಲೆ ಪರಿಣಾಮ ಬೀರುತ್ತೆ. ಇವಾಗ ಉದಾಹರಣೆ ಆಟೋಕ್ರೆಟಿಕ್ ಪೇರೆಂಟಿಂಗ್ ಸ್ಟೈಲ್ ಅಂತ ಒಂದು ಕರಿತೀವಿ, ಡೆಮಾಕ್ರೆಟಿಕ್ ಪೇರೆಂಟಿಂಗ್ ಸ್ಟೈಲ್ ಅಂತ ಕರಿತೀವಿ ನಾವು. ಆಟೋಕ್ರೆಟಿಕ್ ಪೇರೆಂಟಿಂಗ್ ಸ್ಟೈಲ್ ಏನಂದ್ರೆ ನನ್ನ ಮೂಗಿನ ನೇರಕ್ಕೆ ಎಲ್ಲವೂ ನಡೀಬೇಕು ಅಂತ ಹೇಳೋದು, ನಾನ್ ಹೇಳಿದ್ದನ್ನ ಮಾಡಬೇಕು ಅನ್ನುವಂಥದ್ದು, ನಾನ್ ಬಯಸದಂತೆ ಇಡೀ ಮನೆಯವರೆಲ್ಲ ಏನು ನಡ್ಕೋಬೇಕು ಅಂತ ಬಯಸೋದು, ನನ್ನ ಆಸೆ ಕನಸುಗಳನ್ನ ಈಡೇರ್ಸಕ್ಕೆ ಇವರೆಲ್ಲ ಇದಾರೆ ಅಂತ ಹೇಳೋದು. ಎಷ್ಟೋ ಜನ ಏನ್ ಅಂದ್ಕೊಳ್ತಾರೆ, ನಾನಂತೂ ಮಾಡಕ್ ಆಗ್ಲಿಲ್ಲ, ನಾನು ಓದ್ಬೇಕು ಅಂತಿದ್ದೆ ಇಂಜಿನಿಯರಿಂಗ್, ನಾನ್ ಮಾಡಕ್ ಆಗ್ಲಿಲ್ಲ, ನನ್ ಮಗನ ಹತ್ರನಾದ್ರೂ ಮಾಡಿಸ್ಬೇಕು, ನನ್ ಮಗಳಾದ್ರೂ ಮಾಡ್ಬೇಕು ಅಂತ ಹೇಳೋದನ್ನ ನಾವು ಕೇಳಿರ್ತೀವಿ ಸಹಜವಾಗಿ. ಇದೆಲ್ಲ ಏನ್ ಹೇಳ್ತೀವಿ, ಇದೆಲ್ಲದರ ಏನ್ ಸೂಚನೆ ಅಂತಂದ್ರೆ ಮಗುಗೂ ಒಂದ್ ಮನಸ್ಸಿದೆ, ಮಗುಗೂ ಒಂದ್ ತೀರ್ಮಾನ ಇದೆ, ಮಗುಗೂ ಕೂಡ ತನ್ನ ಅಭಿಪ್ರಾಯನ ಕೇಳಿಸ್ಕೋಬೇಕು ಅನ್ನೋದನ್ನ ನಾವೊಂದು ಸ್ವತಂತ್ರ ಜೀವಿ ಅಂತ ಪರಿಗಣಿಸೇ ಇಲ್ಲ ಅನ್ನೋದು ಇದ್ರ ಲಕ್ಷಣ. ಇಂಥವ್ರು ಪ್ರತಿಯೊಂದರಲ್ಲೂ ಪರ್ಫೆಕ್ಷನಿಸ್ಟ್ ದೃಷ್ಟಿಕೋನ ಇರುತ್ತೆ ಅವ್ರಿಗೆ, ಹಾಗಾಗಿ ಹಿಂಗೆ ಇರಬೇಕು, ಹೀಗೆ ಬದುಕಬೇಕು ಅಂತೇಳಿ ಅದಕ್ಕೊಂದು ಸಣ್ಣ ವ್ಯತ್ಯಾಸ ಉಂಟಾದ್ರೂ ಕೂಡ ಇವ್ರಿಗೆ ಕೋಪ ತಾಪ ಬರುತ್ತೆ. ಆಗ ಮಗುವನ್ನ ಒಡೆಯೋದು, ಬೈಯೋದು, ಗದರಿಸೋದು, ಕಟ್ಟಿ ಹಾಕೋದು, ಕೂಡಿ ಹಾಕೋದು ನೋಡ್ತೀವಿ. ಇದು ಸೇಮ್ ಶಾಲೆಗಳಲ್ಲೂ ಕೂಡ ಆಗ್ತಾ ಇದೆ. ಸಾಕಷ್ಟು ದೈಹಿಕ ದೌರ್ಜನ್ಯಗಳು, ದೈಹಿಕ ಹಲ್ಲೆಗಳು ಅಂದ್ರೆ ಕಾರ್ಪರಲ್ ಪನಿಷ್ಮೆಂಟ್ ಕೇಸಸ್ಗಳು ಸಾಕಷ್ಟು ದೂರ ದಾಖಲಾಗ್ತಾ ಇದೆ ಇವತ್ತು ರಾಜ್ಯದಾದ್ಯಂತ. ಇವತ್ತು ಮಕ್ಕಳ ಸಹಾಯವಾಣಿಗೆ ಬರ್ತಾ ಇರುವಂತ ಕರೆಗಳನ್ನ ನೋಡಿದಾಗ ಈ ತರ ದೈಹಿಕ ದಂಡನೆ ಕೇಸ್ಗಳೇ ಜಾಸ್ತಿ ಬರ್ತಾ ಇದೆ.
0: ಹೌದು,
1: ಹಾಗಾಗಿ ನಾವು ಡಿಸಿಪ್ಲಿನ್ ಅಂತಂದ್ರೆ ಏನು, ಮಾರ್ಗದರ್ಶನ, ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತದ್ದು. ನೀನ್ ಏನ್ ಮಾಡಬೇಡ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಇದನ್ನ ಮಾಡಿದ್ರೆ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ ಅನ್ನೋದು ವಿವರಿಸಬೇಕು.
0: ಹೌದು ಸರ್, ಖಂಡಿತ.
1: ಈಗ ನಾವಿರೋದು ಜೆನ್ ಆಲ್ಫಾ ಮಕ್ಕಳು ಅಂತೀವಿ ಇವ್ರನ್ನ, ಈಗಿರೋ ಜನರೇಷನಲ್ ಸ್ಟಡಿ ಒಳಗಡೆ ಈಗ ನಾವು ಇರೋ ಮಕ್ಕಳನ್ನ ಜೆನ್ ಆಲ್ಫಾ ಮಕ್ಕಳು ಅಂತೀವಿ. ಜೆನ್ ಆಲ್ಫಾ ಮಕ್ಕಳೆಲ್ಲ ಮುಖ್ಯವಾದ ಲಕ್ಷಣ, ಇವರು ಟೆಕ್ನಾಲಜಿ ಮೇಲೆ ನೋಡ್ತಾರೆ, ಬಹಳ ಸೂಕ್ಷ್ಮ ಮತಿಗಳು, ಬಹಳ ಬೇಗ ಅರ್ಥ ಮಾಡ್ಕೊಳ್ಳುವಂತವ್ರು ಇರ್ತಾರೆ. ಹಾಗಾಗಿ ನಾವು ಅವ್ರಿಗೆ ರ್ಯಾಷನಲ್ ಹೇಳ್ಬೇಕು, ನೀನ್ ಇದ್ ಮಾಡ್ಬೇಡ ಅಂತ ಅನ್ನೋದಕ್ಕಿಂತ ಇದನ್ ಮಾಡಿದ್ರೆ ಏನಾಗತ್ತೆ ಅಂತ ವಿವರಿಸಿದ್ರೆ ಆ ವರ್ತನೆಯಲ್ಲಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ನಮ್ಗೆ. ಮತ್ತೆ ಶಿಸ್ತು ಅಂತಂದ್ರೆ ಕೇವಲ ಒಡೆದು ಬಡದೆ ಅಂತಲ್ಲ, ಭಯದಿಂದ ಮಕ್ಕಳು ಮೌನ ಆಗ್ಬೋದು ಆ ಕ್ಷಣಕ್ಕೆ, ಆದ್ರೆ ಅವರು ಮಾನಸಿಕವಾಗಿ ವಿಕಾಸ ಆಗಲ್ಲ. ತಂದೆ ತಾಯಿಗಳ ಕುರಿತು, ಶಿಕ್ಷಕರ ಕುರಿತು, ಶಿಕ್ಷಣದ ಕುರಿತು ನಕಾರಾತ್ಮಕವಾದ ದೃಷ್ಟಿಕೋನಗಳನ್ನು ಬೆಳೆಸ್ಕೊಂಡ್ಬಿಡ್ತಾರೆ, ತಮ್ಮ ವಿರೋಧಿ ಭಾವನೆಯನ್ನ ರೂಢಿಸ್ಕೊಳ್ತಾರೆ. ಆಗ ಅವರು ಹಠ ಮತ್ತಷ್ಟು ಜಾಸ್ತಿ ಮಾಡಕ್ ಶುರು ಮಾಡ್ತಾರೆ. ಮತ್ತು ಪೇರೆಂಟ್ಗೆ ತನ್ನ ಆಸೆಯನ್ನ ಈಡೇರಿಸ್ಕೊಳಕ್ ಇವ್ರು ಬಿಡ್ತಾ ಇಲ್ಲ ಅಂದ್ರೆ ಅವ್ರ ಆಸೆಯನ್ನು ನಾನೇ ಡಿಸಿಪ್ಲಿನ್ ಹಂಗ್ ನಡ್ಕೋಬೇಕು ಅನ್ನುವ ನೆಗೆಟಿವ್ ಆಗಿ ಅದನ್ನ ತೆಗೆದುಕೊಂಡ್ರೆ ಇಡೀ ಮಕ್ಕಳ ವ್ಯಕ್ತಿತ್ವವೇ ವಿನಾಶಕಾರಿ ವ್ಯಕ್ತಿತ್ವವಾಗಿ ರೂಪುಗೊಳ್ಳೋ ಸಾಧ್ಯತೆಗಳು ಇರೋದ್ರಿಂದ ನಾವು ಮಕ್ಕಳ ಕುರಿತು ಒಂದು ಸ್ನೇಹಮಯವಾದಂತ ವಾತಾವರಣವನ್ನ, ಸಮಯವನ್ನ, ಪ್ರೀತಿಯನ್ನ, ಕಾಳಜಿಯನ್ನ ಕೊಟ್ಟಾಗ ಮಗುವಿನಲ್ಲಿ ಸಕಾರಾತ್ಮಕವಾದ ವರ್ತನೆಯನ್ನ ತರ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಖಂಡಿತ ಸರ್, ವರ್ತನೆಯ ಕುರಿತೆ, ಮಕ್ಕಳ ವರ್ತನೆಯ ಮೂಲಕವಾಗಿ ಅವರ ಸ್ಥಿತಿಯನ್ನ ಹೇಗೆ ಕಂಡಿಡಿಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಒಂದು ಗೀತೆಯನ್ನ ಕೇಳ್ಕೊಂಡ್ಬರೋಣ, ಆ ನಂತರ ಮಾತುಕತೆಯನ್ನ ಮುಂದುವರಿಸೋಣ ಸರ್. ಈಗ ಕೇಳಿ ತ್ರಿಬಸವೆನ್ ಚಾರ್ಲಿ ಚಿತ್ರದ ಗೀತೆಯನ್ನ ಶರಪತಿ ಅವರ ಧ್ವನಿಯಲ್ಲಿ.

0: ಪರಿಮಳ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಸರ್ ನಮಸ್ತೆ. ಹಲೋ ಹಲೋ
1: ಹಲೋ.
0: ಸರ್, ನಿಮ್ಮ ಸೇವಾವಧಿಯಲ್ಲಿ ನಡೆದಂತಹ ಯಾವುದಾದ್ರೂ ಒಂದು ಘಟನೆ ನಿಮ್ಮ ಮನಸ್ಸನ್ನ ಅತೀವವಾಗಿ ಕಲಕಿದ್ದಿರಬಹುದು ಅಥವಾ ನಿಮಗೆ ಅತಿ ಹೆಚ್ಚು ತೃಪ್ತಿಯನ್ನ ನೀಡಿದಂತಹ ಪ್ರಸಂಗ ಏನಾದರೂ ಇದ್ರೆ ಹಂಚ್ಕೊಳ್ಬಹುದಾ?
1: ಓಕೆ, ನಾನು ಕಳೆದ 3 ವರ್ಷದ ನನ್ನ ಅಧಿಕಾರಾವಧಿಯಲ್ಲಿ ಕರ್ನಾಟಕದ ಬಹುಪಾಲು ಜಿಲ್ಲೆಗಳನ್ನ ಏನ್ ಮಾಡಿದೀನಿ, ಪ್ರವಾಸ ಮಾಡಿದ್ದೀನಿ. ಶಾಲೆ, ಅಂಗನವಾಡಿ, ಆಸ್ಪತ್ರೆ, ಹೀಗೆ ಎಲ್ಲಾ ಕಡೆ ಕ್ಷೇತ್ರ ಭೇಟಿ ಮಾಡಿದ್ದೀನಿ. ಆ ತರದ ಹಲವು ಸಾಕಷ್ಟು ಪ್ರಕರಣಗಳಿಂದ ಸುಮೋಟೋ ಕೇಸ್ ದಾಖಲಿಸ್ಕೊಂಡಿದ್ದೀನಿ. ಹಲವಾರು ದೂರುಗಳು ಬಂದಿರುವಂತದ್ದು ವಿಚಾರಣೆ ನಡೆಸಿದೆ, ನ್ಯಾಯ ಕೊಡುವಂತಹ ಸಾಕಷ್ಟು ಕೆಲಸ ಆಗಿದೆ. ಆದ್ರೆ ಆ ತರದ ಹಲವಾರು ಘಟನೆಗಳಿದೆ. ಒಂದು ಘಟನೆ ಹೇಳೋದಾದ್ರೆ, ನಾನು ಒಮ್ಮೆ ಒಂದು ಜೈಲಿಗೆ ಭೇಟಿ ಮಾಡಿದ್ದೆ. ಅಲ್ಲಿ ಮಹಿಳಾ ಕೈದಿಗಳಿರುವಂತಹ ಜಾಗಕ್ಕೆ ಭೇಟಿ ಮಾಡಿದಾಗ ಅಲ್ಲಿ 6 ವರ್ಷದ ಒಳಗಿನ 4 ಚಿಕ್ಕ ಚಿಕ್ಕ ಮಕ್ಕಳು ಕೈದಿಗಳ ಜೊತೆಯಲ್ಲಿ ಕಂಬಿಯ ಒಳಗಡೆ ಇದ್ದದ್ದನ್ನ ನಾನು ನೋಡಿದೆ. ನನ್ಗೆ ಆಗ ಯೋಚನೆ ಮಾಡ್ತಾ ಇದ್ದೆ, ಛೇ, ಯಾರೋ ಅವರ ತಂದೆ ತಾಯಿ ಯಾರೋ ಮಾಡಿರುವ ತಪ್ಪಿಗಾಗಿ ಮಗು ಕೂಡ ಇವತ್ತು ಜೈಲಲ್ಲಿ ಬಂದಿಯ ಖಾನೆಯ ಒಳಗಡೆ ಬೆಳಿಬೇಕಾದಂತ ಎಂತ ಪರಿಸ್ಥಿತಿ ಇದೆಯಲ್ಲ ಅಂತ ನನ್ನ ಮನಸ್ಸಿಗೆ ಬಹಳ ಅದು ನೋವು ಕೊಟ್ಟಿತ್ತು. ನಾನಾದ್ಮೇಲೆ ಅಲ್ಲಿಂದ ಬಂದ್ಮೇಲೆ ನಮ್ಮ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆಯ ಮಹಾನಿರ್ದೇಶಕರಿಗೆ ನಾನೊಂದು ಪತ್ರ ಬರೆದೆ. ಈ ರೀತಿಯಾದಂತ ಮಕ್ಕಳ ನನ್ಗೆ ಎರಡು ಬಹಳ ಮುಖ್ಯ ಅನ್ನಿಸ್ತು. 6 ವರ್ಷದ ಒಳಗಿನ ಮಕ್ಕಳು ಅಲ್ಲಿ ಇರಬಹುದು, ಈ ಜೈಲ್ ಮ್ಯಾನ್ಯಲ್ ಪ್ರಕಾರ ತಾಯಿ ಜೊತೆ ಇರೋಕೆ ಅವಕಾಶ ಇದೆ ಜೈಲಲ್ಲಿ. 6 ವರ್ಷ ಈಗ ತಂದೆ ತಾಯಿನ ಕೊಂದು ಬಂದು ಜೈಲ್ ಸೇರ್ಕೊಂಡಾಗ ಆಗಿದ್ದಾರೆ, ಅವ್ನಿಗೆ 6 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳು ಮನೇಲಿ ಇರ್ತಾರಲ್ಲ, ಆ ಮಕ್ಳು ಎಲ್ಲೋದ್ರು ಆಗಿದ್ರೆ, ಈಗ ತಾಯಿ ಸತ್ತೋಗಿದ್ದಾಳೆ, ತಂದೆ ಬಂದು ಜೈಲಲ್ಲಿದ್ದಾನೆ, ಹಂಗಾರೆ ಆ ಮಗುವಿನ ಪರಿಸ್ಥಿತಿ ಈಗ ಅನಾಥ ಆಗೋಯ್ತಲ್ಲ, ಆ ಮಕ್ಳು ಎತ್ತೋದ್ರು ಅನ್ನೋ ಕ್ವಶನ್ ನನ್ ಕಾಡ್ತಾ ಇತ್ತು. ಹಾಗಾಗಿ ನಾನು ಒಂದು ಪತ್ರ ಬರೆದು 6 ವರ್ಷದ ಒಳಗಿನ ಮಕ್ಕಳು ಎಲ್ಲಿ ಇದ್ದಾರೆ ಅಂತ ಕಡೆ ಮಕ್ಕಳ ಸ್ನೇಹಿ ವಾತಾವರಣ, ಅವರಿಗೆ ಒಂದು ಪೂರಕ ಪೌಷ್ಟಿಕ ಆಹಾರ ಕೊಡುವಂತದ್ದಿರ್ಬೋದು, ಪ್ರಾಥಮಿಕ ಪೂರ್ವ ಶಿಕ್ಷಣ ಕೊಡುವಂತದ್ದಿರ್ಬೋದು, ಆರೋಗ್ಯದ ಇದನ್ನ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಒಂದು ಪಾಯಿಂಟ್ ನ ನಾನು ಕೇಳಿದ್ದೆ. ಎರಡನೇದು, 6 ರಿಂದ 18 ವರ್ಷದ ಒಳಗಿನ ನಿಮ್ಮ ಕೈದಿಗಳು ಇದಾರಲ್ಲ, ಅವರ ಕೈದಿಗಳಿಗಿರುವ 6 ರಿಂದ 18 ವರ್ಷದ ಒಳಗಿನ ಮಕ್ಕಳ

0: ಟಿಯನ್ನ ತಯಾರಿಸಿ ಅದನ್ನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳಿಗೆ ತಲುಪಿಸುವ ಮೂಲಕ ಮಕ್ಕಳ ಸಂಕಷ್ಟದಲ್ಲಿರೋ ಮಕ್ಕಳಿಗೆ ನಾವು ಆಶ್ರಯ ರೀತಿಯಾದಂತ ಬೇರೆ ಬೇರೆ ಪುನರ್ವಸತಿ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಒಂದು ಪತ್ರ ಬರೆದಿದ್ದೆ. ಆ ಪತ್ರದ ಆಧರಿಸಿ ಇವತ್ತು ನೂರಾರು ಮಕ್ಕಳ ಅಂತದೊಂದು ಪಟ್ಟಿ ಸಿದ್ಧ ಆಗ್ತಾ ಇದೆ. ಆ ಮಾಹಿತಿ ಈಗ ಹಂಚಿಕೆ ಆಗ್ತಾ ಇದೆ ಎರಡು ಇಲಾಖೆಗಳ ನಡುವೆ. ಹಾಗಾಗಿ ಜೈಲಿನಲ್ಲಿದ್ದಂತಹ ಪೋಷಕರ ಮಕ್ಕಳ ಬದುಕಿನಲ್ಲಿ ಒಂದು ರೀತಿಯಾದಂತಹ ಬದಲಾವಣೆ ತರಲಿಕ್ಕೆ ಸಾಧ್ಯ.
1: ಥ್ಯಾಂಕ್ ಯು ಸರ್, ಖುಷಿ
0: ಕೊಟ್ಟಿದ್ದೇನೆ
1: ತುಂಬಾ. ಥ್ಯಾಂಕ್ ಯು ಸರ್. ನಿಜಕ್ಕೂ ಸರ್, ನಿಮ್ಮ ಮಾತುಗಳು ನಮಗೆ ಕೇಳ್ತಿದ್ರೆ ಮಕ್ಕಳ ಹಕ್ಕುಗಳ ಬಗ್ಗೆ ನಮಗಿದ್ದಂತಹ ಎಷ್ಟೋ ಗೊಂದಲಗಳು ದೂರ ಆದವು. ಒಂದು ಮಗು ನಗ್ತಿದ್ರೆ ಮಾತ್ರ ದೇಶದ ಭವಿಷ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ.
0: ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಕೂಡ ಧನ್ಯವಾದ.
1: ಧನ್ಯವಾದ ಸರ್. ಇದುವರೆಗೂ ಪರಿಮಳ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಯ ಕುರಿತಾಗಿ ನಾವು ಮಾತಾಡಿದ್ವಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ಸುನೀಲ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸುಸ್ಥಿರ ಸಾರಿಗೆಯ ಭವಿಷ್ಯವು ವಿದ್ಯುತ್ ವಾಹನಗಳ ಮೇಲೆ ಮಾತ್ರವಲ್ಲ, ರಾಷ್ಟ್ರದಾದ್ಯಂತ ದೃಢವಾದ ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಚಾರ್ಜಿಂಗ್ ಜಾಲವನ್ನು ನಿರ್ಮಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆಯೂ ಭಾರತ ತನ್ನ ದೇಶೀಯ ಎಲ್ಪಿಜಿ ಉತ್ಪಾದನೆಯನ್ನು ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ದೇಶದಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆ ಸಿದ್ದಪಡಿಸಲು ಮತ್ತು 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ಉನ್ನತ ಸಮಿತಿ ರಚಿಸುವುದಾಗಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳು 2025-26 ಸಾರ್ವಕಾಲಿಕ ಗರಿಷ್ಠ 1,98,000 ಕೋಟಿ ರೂಪಾಯಿಗಳ ನಿವ್ವಳ ಲಾಭವನ್ನು ದಾಖಲಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸ್ಥಿತಿಸ್ಥಾಪಕತ್ವ, ಸ್ಥಿರತೆ ಮತ್ತು ವರ್ಧಿತ ಸಾಂಸ್ಥಿಕ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ತಮಿಳುನಾಡು ವಿಧಾನಸಭಾ ಸ್ಪೀಕರ್ ಆಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. 2030 ಗುಜರಾತ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಮೈ ಭಾರತ್ ಸಹಯೋಗದೊಂದಿಗೆ 3 ರಾಷ್ಟವ್ಯಾಪಿ ಭಾಗವಹಿಸುವಿಕೆಯ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಆಸಕ್ತರು ಕಾಮನ್ವೆಲ್ತ್ ಕ್ರೀಡಾಕೂಟ 2030 ರಸಪ್ರಶ್ನೆಯಲ್ಲಿ ಭಾಗವಹಿಸಬಹುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 18:00.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆಯ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:45 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.

ಇನ್ನು 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು. ಪ್ರಸ್ತುತಿ ಬಿಕೆ ಸುಮತಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡನ್ನು ಕೇಳಿ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಂಜೆ ಕೇಳಲಿದ್ದೀರಿ.

ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, ವಿವರಣೆಯ ನಂತರ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ ಕನ್ನಡ ರತ್ನ ಭಂಡಾರದ ಜೊತೆಗೆ. ನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:15 to 9:00 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು 9:00 ಸರಿಯಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ಏನೆಲ್ಲ ವಿಶೇಷತೆ ಇರುತ್ತೆ ಅದರ ಬಗ್ಗೆ ಮಾತಾಡ್ತಾರೆ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು. 1:20 ಗೇಮ್ ಶೋ ಕಾರ್ಯಕ್ರಮದಲ್ಲಿ ನಾಳೆ ಪದಬಂಧ ಕೇಳಲಿದ್ದೀರಿ. 2:15 ಸ್ಪಂದನ ಕಾರ್ಯಕ್ರಮದಲ್ಲಿ ಇಮೇಲ್ ಬೇಸ್ಡ್ ಪ್ರೋಗ್ರಾಮ್ ಇರುತ್ತೆ. 2:40 ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಕೇಳಲಿದ್ದೀರಿ. 3:00 ಸರಿಯಾಗಿ ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಇರುತ್ತೆ. 5:02 ಕಾರ್ಯಕ್ರಮ ವಿವರಣೆ, ವಿವರಣೆಯ ನಂತರ ಸೇಫ್ ಟ್ರೈಮ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 6:02 ಸೇಫ್ ಟ್ರೈವ್ನ ಮುಂದುವರೆದ ಭಾಗವಾಗಿ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಾಳೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. 7:22 ಕಗ್ಗದ ಸಿರಿ ಪರಿಕಲ್ಪನೆ.

ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಪಚಾನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಮಧುರ ಆಲಾಪ, 9:00 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು ನಮ್ಮ ನಿಲಯದಿಂದ, 10:02 ಪ್ರೇಮ ನಿನ್ನದ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾಳೆ ನೀವು ಕೇಳಲಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನು ಸಮಯ 5:09:16. ಈ ಸಮಯ ಸೇಫ್ ಡ್ರೈವ್ ಕಾರ್ಯಕ್ರಮದ್ದು. ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಕಾರ್ಯಕ್ರಮದ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಗೀತೆಗಳು. ಮೊದಲ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚಿತ್ರ ಯಾವುದು ಅಂತ ನೀವು ಕೇಳೋದಾದರೆ ಸೋಲಿಲ್ಲದ ಸರದಾರ ಚಿತ್ರದು. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

ಅದಕ್ಕೇನ್ ಹಾಡ್ಲಿ? ಆ ಗಗನ ನೀಲಿ ಬಣ್ಣದ್ದು, ಆ ಮುಗಿಲು ಬಿಲುಕು ಬಣ್ಣದ್ದು.

ನಿನ್ನವು ಸಂಜೆಯಲ್ಲಿ ನೀ ಹಾರಿ ಬಾರು ಗಾಳಿಯಲ್ಲಿ.

ಕೆ ಉದಯಶಂಕರ್ ಅವರು ಬರೆದಂತಹ ಗೀತೆಗೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಒಂದು ಸಿನಿಮಾ ಕಥೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಪುರುಷೋತ್ತಮ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸೇಫ್ ಡ್ರೈವ್, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನೆನಪು ನೂರಾದರೆ ಅಂತಹ ಮಾತುಗಳು ಏನಾಗತ್ತೆ? ರವಿವರ್ಮ ಚಿತ್ರದ ಗೀತೆಯಲ್ಲಿ ನೀವು ಕೇಳಬಹುದು. ಮನು ಅವರು ಹಾಡಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿ ವಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ತೆ ಸರ್.
2: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗ್ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಹೇಳಿ.
3: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಬಗ್ಗೆ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮಗೆ ಡೈರೆಕ್ಟ್ ಆಗಿ ಆ ತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು ಆರ್ ಟಿ ಸಿ ಅಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವರಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿಯನ್ನು ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನು ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರು ಶೂರಿಟಿ ಆಗಿ
2: ಏನಾದ್ರೂ
3: ಹಸ್ತಾಂತರ ಆಗಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
2: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗ್ಬೇಕಾಗತ್ತ?
3: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ಅಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
2: ಆ ಒಂದು ಆಸ್ತಿಯ ವಿವರವನ್ನು ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ ಸಿಗುತ್ತೆ.
3: ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
2: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ಕೆ ನೋಡ್ಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ಮನೆ ಅಂತ ಹೇಳಿ ಹಿಂದೆ ಸರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರ್ಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ ಬರೀತಾರ ಒಂದು ಶರ, ಹೀಗೆ ಎಲ್ಲಾ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
3: ಆ ತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
2: ಅಷ್ಟೇ.
3: ನಾನೊಂದು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು.

0: ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂಥವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದ್ದೇ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
1: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಕೆಲವು ಘಟನೆಗಳಲ್ಲಿ ಆ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆನೂ ಹೋಗಿ ಅದೇ ಡಾಕ್ಯುಮೆಂಟ್ಸ್ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
0: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ.

ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಚಿತ್ರಲೇಖ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

0: ಚಿಕ್ಕಜ್ಮಾನ್ ರು ಚಿತ್ರದ ಈ ಒಂದು ಸುಮಧುರ ಗೀತೆಯೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅನೇಕರು ಸಂದೇಶವನ್ನು ಕಳಿಸಿದ್ದಾರೆ, ಮೆಸೇಜ್ ಮಾಡಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರು ಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ರಾಷ್ಟೀಯ ಪರೀಕ್ಷಾ ವ್ಯವಸ್ಥೆಯ ಮೇಲಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟನಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದರ್ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೈಗಾರಿಕೆಗಳ ಮೇಲಿನ ಅನುಸರಣಾ ಹೊರೆಯನ್ನು ಕಡಿಮೆ ಮಾಡುವುದರೊಂದಿಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸುವತ್ತ ಸರ್ಕಾರ ಕೆಲಸ ಮಾಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಒಮಾನ್ನ ವಾಣಿಜ್ಯ ಸಚಿವಾಲಯದ ವಿದೇಶಿ ವ್ಯಾಪಾರ ಮತ್ತು ಅಂತಾರಾಷ್ಟೀಯ ಸಹಕಾರ ಸಲಹೆಗಾರ ಪಂಕಜ್ ಕಿಮ್ಜಿ ಅವರೊಂದಿಗೆ ಫಲಪ್ರದ ಸಭೆ ನಡೆಸಿದರು. ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟನಲ್ಲಿ 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನು ಒಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ಉದ್ಘಾಟನೆಗೊಂಡಿತು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ಹಕ್ಕುಗಳ ಹಾಗೂ ರಕ್ಷಣೆಯಲ್ಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಪಾತ್ರ ಹಾಗೂ ಪೋಕ್ಸ್

ಇಸ್ರೋ ಕಾಯ್ದೆ ಕುರಿತು ಅರಿವು ತರಬೇತಿಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಉದ್ಘಾಟಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಸನ್ರೈಸರ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಅನೇಕರು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ಪ್ರಸಾರವಾದಂತಹ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಚಿತ್ರಗೀತೆಗಳು ನಮಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರವನ್ನು ತಿಳಿಸ್ತಾ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆ ಆಗ್ತಾ ಇದ್ದೀವಿ. ಏನು ವಿಷಯ ಅಂತ ನೀವು ಕೇಳೋದಾದರೆ, ನಮಗೆಲ್ಲ ಗೊತ್ತಿದೆ ನಮ್ಮ ಅಂದರೆ ಮಕ್ಕಳ, ಅದರಲ್ಲೂ 5 ವರ್ಷದ ಒಳಗಿನ ಮಗುವಿನ ಹಾರೈಕೆ ಜೊತೆಗೆ ತಾಯಿಯ ಪಾತ್ರ, ಆ ಮಗುವಿನ ಬೆಳವಣಿಗೆಯಲ್ಲಿ, ಆ ಮಗುವನ್ನು ನೋಡ್ಕೊಳ್ಳೋದರಲ್ಲಿ ಅಥವಾ ಲಾಲನೆ ಪಾಲನೆ ಆಟ ಆಡಿಸೋದು ಎಲ್ಲದರಲ್ಲೂ ತಾಯಿಯ ಪಾತ್ರ ಬಹಳ ಮುಖ್ಯ ಅಲ್ಲ. ಮನೆಯ ಎಲ್ಲರದ್ದು ಪಾತ್ರ ಖಂಡಿತ ಇರುತ್ತೆ, ಆದರೆ ಬಹಳ ಮುಖ್ಯವಾಗಿ ತಾಯಿ ನಿಜವಾಗ್ಲೂ ಶ್ರೇಷ್ಠಳು ಆಗ್ತಾಳೆ. ಯಾಕೆ ಹೇಗೆ ಅಂತೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಹಾಗಾಗಿ ಮಗುವಿನ, ಅದರಲ್ಲೂ 5 ವರ್ಷದ ಒಳಗಿನ ಅಥವಾ 3 ವರ್ಷದ ಒಳಗಿನ ಸಣ್ಣ ಮಗುವಿನ ಎಲ್ಲ ಪ್ರಶ್ನೆಗಳಿಗೆ, ಆ ಪ್ರಶ್ನೆ ಒಂದು ರೀತಿಯ ಮಾತಿನ ರೂಪದಲ್ಲಿ ಇರಲ್ಲ, ಆದರೆ ಆ ಎಲ್ಲ ಪ್ರಶ್ನೆಗಳಿಗೂ ತಾಯಿ ನಿಜವಾದ ಉತ್ತರವನ್ನು ರೆಡಿಯಾಗಿ ಇಟ್ಕೊಂಡಿರ್ತಾಳೆ. ಅನುಭವ ಇರಬೇಕಂತಲ್ಲ, ಆದರೆ ಆ ತಾಯಿಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಯಾವುದೇ ಒಂದು ಮಗು ಬೆಳೆದು ದೊಡ್ಡವನಾಗಬೇಕು ಆಗಬೇಕು ಆಕೆ ಅಂತ ಅಂದ್ಕೊಂಡ್ರೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಇವತ್ತಿನ ಕಾರ್ಯಕ್ರಮದ ವಿಷಯ. ಹಾಗಾಗಿ ಮಗುವಿನ ಎಲ್ಲ ಪ್ರಶ್ನೆಗಳಿಗೆ ಒನ್ ಸ್ಟಾಪ್ ಸಲ್ಯೂಷನ್ ತಾಯಿ.

ಹಯಗ್ರೀವ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಚೇತನ್ ನಾಯಕ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಜುದಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನು ತಾಯಿಯ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಾರು ಏನೇ ಅಂದರೂ ತಾಯಿ ತಾಯಿನೇ. ಯಾಕೆಂದರೆ ತಾಯಿ ಮಗುವಿನ ನಡುವೆ ಇರುವಂತಹ ಆ ಪ್ರೀತಿ ಬೆಸುಗೆ ಬೇರೆಲ್ಲೂ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಆ ರೀತಿಯ ಪ್ರೀತಿಯನ್ನು ಅನುಭವಿಸಬೇಕು ಅಂದರೆ ಅದು ತಾಯಿಯ ಮಡಿಲಿನಲ್ಲಿ ಮಾತ್ರ ಸಾಧ್ಯ. ಯಾಕೆಂದರೆ ಆ ಪ್ರೀತಿ ಅತ್ಯಂತ ನಿಷ್ಕಲ್ಮಶವಾಗಿರತ್ತೆ, ನಿಸ್ವಾರ್ಥವಾಗಿರತ್ತೆ. ಯಾಕೆಂದರೆ ಆ ಪ್ರೀತಿಗೆ ಸರಿಸಾಟಿಯಾದದ್ದು ಬೇರೆಲ್ಲೂ ಇಲ್ಲ. ಹಾಗಾಗಿ ಅನೇಕರು ಅನೇಕ ರೀತಿಯಲ್ಲಿ ತಾಯಿಯ ಪ್ರೀತಿಯನ್ನು ನಮಗೆ ವರ್ಣಿಸ್ತಾರೆ, ಹೇಳ್ತಾರೆ, ತಿಳಿ ಹೇಳ್ತಾರೆ. ಆದರೆ ಆ ಎಲ್ಲದರ ಮಧ್ಯೆ ತಾಯಿ ತುಂಬ ಭಿನ್ನವಾಗಿ ನಿಲ್ತಾಳೆ. ಹಾಗಂತ ಬೇರೆಯವರ ಪ್ರೀತಿ ಕಡಿಮೆ ಅಂತ ನಾ ಎಲ್ಲೂ ಹೇಳಲಾರೆ. ಆದರೆ ತಾಯಿಯ ಪ್ರೀತಿಯ ಮುಂದೆ ಬೇರೆಲ್ಲರ ಪ್ರೀತಿ ಎಷ್ಟೇ ತೋರಿಸಿದರೂ ಅದು ಗೌಣವೇನೋ ಕಡಿಮೆಯೇನೋ ಅಂತ ಅನಿಸುವಂತೆ ಆಗತ್ತೆ. ಅದಕ್ಕೆ ಯಾರು ಹೊಣೆ ಗೊತ್ತಿಲ್ಲ. ಆದರೆ ಅವರವದ್ದೇ ಪ್ರೀತಿ ಅವರವದ್ದೇ ರೀತಿಯಲ್ಲಿ ನಡೀತಾ ಇರತ್ತೆ. ಹಾಗಾಗಿ ತಾಯಿ ಮೂಕ ವೇದನೆಯಾಗಿ ಅಂದರೆ ಮಗುವಿನ ಭಾಷೆಯನ್ನು ಮೀರಿ, ಯಾಕೆಂದರೆ ಮಗು ಆಗ್ತಾನೆ ಹುಟ್ಟಿರತ್ತೆ, ಅದರ ಒಂದು ಮಾತುಗಳನ್ನು ಬಿಸಿನುಡಿಯನ್ನು ಅದು ಹೇಳಲಿಕ್ಕೆ ಸಮಯ ಬೇಕಾಗತ್ತೆ. ಒಂದು ಎರಡು ವರ್ಷ ಮಾತನ್ನು ಕಲಿತು ನಾವು ಕಲಿಸುವಂತಹ ಭಾಷೆಯಲ್ಲಿ ಅದು ಮಾತನಾಡುತ್ತೆ. ಹಾಗಾಗಿ ತಾಯಿ ಭಾಷೆ ಮದರ್ ಟಂಗ್ ಅಂತ ಹೇಳ್ತೀವಿ.

ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಗುವಿನ, ಅದರಲ್ಲೂ 5-3 ವರ್ಷದ ಸಣ್ಣ ಚಿಕ್ಕ ಮಗುವಿನ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಸೊಲ್ಯೂಷನ್, ಅದು

ಈ ವಿಷಯವಾಗಿ ಮಾತನಾಡ್ತಾ ಇದ್ವಿ. ಇನ್ನು ಮಗು ಅಳ್ತಾ ಇದ್ರೆ ಅದನ್ನು ಸಂತೈಸಲಿಕ್ಕೆ ಮಾಂತ್ರಿಕನ ಶಕ್ತಿ ತಾಯಿಯ ಕೈಯಲ್ಲಿ ಮಾತ್ರ ಇರುತ್ತೆ, ಅದು ತಂದೆಯಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ಸಣ್ಣ ಗಾದೆಯನ್ನು ಹೇಳ್ತಾರೆ, ಗಂಡಸರ ಕೈಯಾಗ ಕೂಸು ನಿಲ್ಲಲ್ಲ ಅಂತ, ಆದರೆ ಹೆಂಗಸರ ಬಾಯಾಗ ಮಾತು ನಿಲ್ಲಲ್ಲ ಅಂತಲೂ ಸಹ ಹೇಳ್ತಾರೆ. ಅದೇನೇ ಇರಲಿ, ತಾಯಿ ಮಗುವಿನ ಹಾರೈಕೆಯಲ್ಲಿ ನಿಜವಾಗೂ ತಾಯಿಯ ಪಾತ್ರವನ್ನು, ಸ್ಥಾನವನ್ನು ಯಾರ ಕೈಲೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಯಾವಾಗಳತ್ತೆ, ಹೇಗೆ ಅದನ್ನು ನಗಿಸ್ಬೇಕು, ಅದರ ಆಹಾರವನ್ನು ಹೇಗೆ ಪೂರೈಸಬೇಕು, ಅದನ್ನು ನಿದ್ರಿಸುವ ರೀತಿಯಲ್ಲಿ ಹೇಗೆ ಮಾಡಬೇಕು, ಅದು ಎದ್ದ ನಂತರ ಅದನ್ನು ಹೇಗೆ ಸಂತೈಸಬೇಕು, ಮತ್ತು ಅದಕ್ಕೆ ಖುಷಿಯಾಗುವ ರೀತಿಯಲ್ಲಿ ಹೇಗೆ ನಡ್ಕೋಬೇಕು, ಇದನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಕರಗತ ಮಾಡಿಕೊಂಡಿರೋದು ತಾಯಿ, ಜೊತೆಗೆ ಆ ತಾಯಿಯ ಸ್ಥಾನ. ನಿಜವಾಗ್ಲೂ ಮಾತೃದೇವೋ ಭವ ಅಂತ ನಾವು ಮೊದಲು ಹೇಳ್ತೀವಿ, ಆನಂತರ ಪಿತೃದೇವೋ ಭವ ಅಂತ ಹೇಳ್ತೀವಿ, ನಂತರದ ಸಾಲಿನಲ್ಲಿ ಆಚಾರ್ಯ ದೇವೋ ಭವ ಅಂತ. ಹಾಗಾಗಿ ತಾಯಿಗೆ ಮೊದಲ ಸ್ಥಾನ ಕೊಟ್ಟಿತ್ತು ಎಲ್ಲ ರೀತಿಯಿಂದ ಅರ್ಥಪೂರ್ಣವಾಗಿರುತ್ತೆ.

ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಕೇಳಿದ್ರೆ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ ಅದು ತಾಯಿ. ಮಗುವಿನ ಹಾರೈಕೆಯಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಈ ಬಗ್ಗೆ ಮಾತನಾಡ್ತಾ ಇದ್ವಿ. ನೋ ಮ್ಯಾನ್ ಇಸ್ ಪೂರ್ ಹೂ ಹ್ಯಾಸ್ ಎ ಗಾಡ್ಲಿ ಮದರ್ ಅಂತ ಅಬ್ರಹಾಂ ಲಿಂಕನ್ ಅವರು ಹೇಳೋದನ್ನು ಗಮನಿಸಿರ್ತೀವಿ. ಇನ್ನು ಪ್ರೀತಿಸುವ ತಾಯಿಯನ್ನು ಪಡೆದಾತ ಯಾವತ್ತೂ ಬಡವನಾಗಲಿಕ್ಕೆ ಬಡತನದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಹಿಂದಿಯ ಒಂದು ಚಲನಚಿತ್ರದಲ್ಲಿ ಪಾತ್ರ ಹೇಳತ್ತೆ, ತುಮಾರೆ ಪಾಸ್ ಕ್ಯಾ ಹೇ ಅಂದರೆ ಮೇರಾ ಪಾಸ್ ಮೇರಾ ಮಾ ಹೇ ಅಂತ. ಹಾಗಾಗಿ ತಾಯಿಯ ಪಾತ್ರ ಎಲ್ಲ ರೀತಿಯಲ್ಲೂ ಭಿನ್ನವಾಗಿರುತ್ತೆ, ಅತ್ಯಂತ ಹಿರಿದಾಗಿರುತ್ತೆ, ದೊಡ್ಡದಾಗಿರುತ್ತೆ. ಅದಕ್ಕೆ ಸರಿಸಮಾನವಾದದ್ದು ಯಾವುದೂ ಇಲ್ಲ. ತಾಯಿಯ ಪಾದದ ಬಳಿ ಸ್ವರ್ಗ ಇದೆ ಅಂತ ಕೆಲವು ಸಾಲುಗಳು ಹೇಳಿದ್ರೆ, ಜಗತ್ತಿನಲ್ಲಿ ಒಂದೇ ಒಂದು ಸುಂದರವಾದ ಮಗು ಇದೆ, ಅದು ತಾಯಿಯ ಹತ್ರ ಇದೆ ಅಂತ ಹೇಳ್ತಾರೆ. ಅಂದರೆ ಮಾರ್ಮಿಕವಾಗಿ ಒಂದು ತಾಯಿ 100 ಜನ ಶಿಕ್ಷಕರಿಗೆ ಸಮ ಅಂತ ಹೇಳಲಾಗತ್ತೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಸಾಲುಗಳನ್ನು ನಾವು ಚಿಕ್ಕಂದಿನಿಂದ ಕೇಳ್ತಾ ಬಂದಿದ್ದೀವಿ. ಹಾಗಾಗಿ ಅಂತಹ ತಾಯಿಯನ್ನು, ಆ ಪ್ರೀತಿಯನ್ನು ಯಾವತ್ತೂ ಗೌರವಿಸ್ತಾ ಸಾಗೋಣ. ಯಾಕೆಂದರೆ ಜಗತ್ತಿನಲ್ಲಿ ಪ್ರೀತಿಗೆ ಸರಿಸಮಾನವಾಗಿ ಇನ್ನೊಂದು ಹೆಸರು ನಿಲ್ಲುತ್ತೆ ಅಂದರೆ ಅದು ತಾಯಿ. ಹಾಗಾಗಿ ತಾಯಿಯ ಸ್ಥಾನವನ್ನು ಯಾರ ಕೈಲೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಕ್ಕಳು ದೊಡ್ಡವರಾದ ನಂತರ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಎಲ್ಲೂ ಜಗಳ ಬರಲ್ಲ, ಸೋಲು ಬರಲ್ಲ, ಬೇಜಾರಾಗಲ್ಲ. ಹಾಗಾಗಿ ನೀವೇನಂತೀರಿ? ಯಾಕೆಂದರೆ ನಿಮ್ಮನ್ನು ಬೆಳೆಸಲಿಕ್ಕೆ, ಅಂದರೆ ನಮ್ಮನ್ನೆಲ್ಲ ಬೆಳೆಸಲಿಕ್ಕೆ ಆ ತಾಯಿಯ ಪಾತ್ರ ಯಾವಾಗಲೂ ದೊಡ್ಡದಾಗಿರುತ್ತೆ. ಹಾಗಾಗಿ ಅವರಿಗೆ ನಮಸ್ತಾ, ಪ್ರೀತಿಯ ನಮಸ್ಕಾರಗಳನ್ನು ಎಲ್ಲ ತಾಯಂದಿರಿಗೆ ತಿಳಿಸ್ತಾ ಮುಂದಿನ ಗೀತೆ.

ಒಂದು ಕೋಟಿ ಪೂರ ಒಂದು ಕೋಟಿ ಎನ್ನುವ ಕಾವಿ ಕೊಟ್ಟು ಉಳಿದ ಮೇಲೆ

0: ಸಮಯ ಆಗ್ತಾ ಇದೆ 6:40. ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮವನ್ನ ಪ್ರದೇಶ ಸಮಾಚಾರದ ನಂತರ ಮುಂದುವರಿಸೋಣ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಹೆಚ್.ಡಿ. ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು 56%ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಹೆಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ

0: ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ಧತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು 25 ಲಕ್ಷ ರೂ ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಷೆಡ್ಯೂಲ್ಗೆ ಸೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟಿನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. ಆರು ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ

ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ

0: ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ.
1: ನಿಮ್ಮ ಸಂದೇಶಗಳು ತಾಯಿ ಮಗುವಿನ ಪ್ರೀತಿಯ ಕುರಿತು, ಅದರಲ್ಲೂ ತುಂಬ ಚಿಕ್ಕ ಮಗುವಿನ ಆರೈಕೆಯ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಖಂಡಿತ ಕಳಿಸಬಹುದು ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9489031099 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಗೀತೆ ಪ್ರಸಾರ ಆಗತ್ತೆ. ಗೀತೆಯ ನಂತರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೆಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜೆಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜೆಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
3: ಸಂಗೀತ ಚೆನ್ನಾಗಿರ್ಬೇಕಾದ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕದು ಇದ ಹೊಂದಾಣಿಕೆ ಎಲ್ಲ ಇದೆ. ಆ ತರ ಒಂದು

ಒಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋದು ನಮಗೆ ಓ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಈ ಥರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರ್ಸ್ ತೋರಿಸ್ತು. ಓಹ್ ಭಾಳ ಚೆನ್ನಾಗಿದೆ ಸರ್, ಇನ್ನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಹಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ ನೋಡಿ ಮಗುನ ಮಗು ಸತ್ತೋಯ್ತು ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ. ಆದ್ರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀ ರೆಕಾರ್ಡಿಂಗ್ನಲ್ಲಿ ಹಾಡಿದ್ದು, ರೆಕಾರ್ಡ್ ಮಾಡಲಿಲ್ಲ ಸಪ್ರೇಟ್ ಆಗಿ. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿ ಇಟ್ಟರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀ ರೆಕಾರ್ಡಿಂಗ್ನಲ್ಲೇ ಹಾಡ್ಬಿಟ್ಟೆ, ರೀ ರೆಕಾರ್ಡಿಂಗ್ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದದು. ಈ ಥರ ಕೆಲವು ಸನ್ನಿವೇಶಗಳು ಅಲ್ಲೆಲ್ಲಿ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟಾಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲಾಂದ್ರಿಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಹೀಗೆ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡಿದೆ. ಅದು ಯಾರು ಅಂತ ಹೇಳಲ್ಲ, ಇದಾಯ್ತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರು ಎಲ್ಲರೂ ವಿಜಯಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜನಂದ್ರ ಆಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು ಮಲಯಾಳಂನವರು ಹಿಂದಿಯವರು ಇದೇನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಲೇ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗಿದೆ, ಜಲ್ ತರಂಗಿದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಭೂತ ಹೆಣ್ಣು ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ ಮಾಡ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದ್ರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ನೀವು ಜಿ ಕೆ ವೆಂಕಟೇಶ್ ಇದಾರಪ್ಪ ಅನ್ನಬೇಕು.

0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರ ಆಯ್ಕೆ ಘೋಷಿಸಿದರು. ಇದೇ ವೇಳೆ ತೊರೆಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ

0: ಸೂರ್ಯಕಾಂತ್ ಘೋಷಿಸಿದ್ದಾರೆ. ಯಾವುದೇ ಜನಾಭಿಪ್ರಾಯ ಪಡೆಯದೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಕಾಡದಿಬ್ಬೂರು ಶಾಲೆಯನ್ನು ಉಳಿಸಿಕೊಡುವಂತೆ ಒತ್ತಾಯಿಸಿ ಇಂದು ಎಐಡಿಎಸ್ಒ ನೇತೃತ್ವದಲ್ಲಿ ಕಾಡದಿಬ್ಬೂರು ಗ್ರಾಮಸ್ಥರು ಕೇಂದ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜೂನ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಕೊಡಗು ಜಿಲ್ಲೆಗೆ ಮುಂಗಾರು ಪ್ರವೇಶಿಸುವ ಸಾಧ್ಯತೆ ಇದ್ದು ಆ ದಿಸೆಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಸೂಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 436 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕೇಳಿ ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಚಿತ್ರಗೀತೆಯೊಂದನ್ನು. ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆ ಇದು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
3: ದರಬೇಂದ್ರೆಯವರ ನಿರ್ದೇಶನದಲ್ಲಿ ವತ್ಸಲ ಹರಣ ನಾಟಕದಲ್ಲಿ ಅಭಿಮನ್ಯು ಪಾತ್ರ ವಹಿಸಿದವರು.
4: ಸಮರ ಮೈದಾನದಲ್ಲಿ ಶತ್ರು ಭಯದಿಂದ ಓಡಿ ಹೋಗುವುದಕ್ಕಿಂತ ಸಂಗ್ರಾಮ ಮಂಟಪದಲ್ಲಿ ಸತ್ತು ಬಿದ್ದು ವೀರ ಸ್ವರ್ಗವನ್ನು ಹೊಂದುವುದೇ ವೀರರ ಕಾರ್ಯವು.
3: 7ನೇ ವಯಸ್ಸಿನಿಂದಲೇ ಆಕಾಶವಾಣಿಯ ನಾಟಕಗಳಲ್ಲಿ ಅಭಿನಯಿಸಿದವರು.
5: ಎದುರು ಕುಳಿತಿರುವವನು ಪ್ರಭು ಎನಿಸದೆ ಯಾರೋ ನನ್ನ ಎದುರಾಳಿಯೊಬ್ಬ ನನ್ನ ಪೌರುಷವನ್ನೇ ಪ್ರಶ್ನಿಸುತ್ತಾ ಕುಳಿತಿರುವಂತಿದೆ.
3: ಆಕಾಶವಾಣಿ ಆವರಣದಲ್ಲೇ ಬೆಳೆದವರು.
6: ಚಿಕ್ಕಂದಿನಿಂದ ನನಗೆ ಡಾಕ್ಟರ್ ರಮೇಶ್ ಅಂತ ಕರೆಸ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನಮ್ಮ ಎದುರು ಮನೆ ಹುಡುಗಿರು ಡಿಸೆಕ್ಷನ್ ಮಾಡಿದ್ರಿಂದ ಅಹಿಂಸಾ ಪ್ರತಿಪಾದಕನಾದ ನಾನು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿ ಡಾಕ್ಟರ್ ಆಗ್ಲಿಲ್ಲ.
7: ಇಂದು ಪ್ರಸಾರವಾಗಲಿರುವ ನಾಟಕ ಕರ್ವಾಲೋ, ನಿರ್ದೇಶನ ನಿರ್ವಹಣೆ ಎನ್ವಿ ರಮೇಶ್.
3: ಆತ್ಮೀಯರ ಮಾತಿನಲ್ಲಿ ಕರ್ವಾಲೋ ರಮೇಶ, ಕಲಬುರಗಿಯಲ್ಲಿ ಸಂತೇಶಾಣಪ್ಪ. ನಮ್ಮ ನಮ್ಮಲ್ಲಿ ಮನೆ ಮನೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಮನೆ ಮನಗಳನ್ನು ತಲುಪಿದವರು ಎನ್ ವಿ ರಮೇಶ್.
8: ಆಗ ಧಾರವಾಡ ಗುಲ್ಬರ್ಗಾ ಮಧ್ಯೆ ಪ್ರಸಾರದ ಟೇಪುಗಳು ಪ್ರತಿ ಶುಕ್ರವಾರ ಹಾಗೂ ಸೋಮವಾರ ಬಸ್ಸಿನಲ್ಲಿ ಪೆಟ್ಟಿಗೆಯಲ್ಲಿ ಬಂದು ವಾಪಸ್ ಹೋಗಬೇಕಿತ್ತು. ಅಂದಿನ ಗುಲ್ಬರ್ಗಾದಲ್ಲಿ ಮಾಂಟ್ರೇಲ್ ಒಲಿಂಪಿಕ್ಸ್ ಕಾಲದಲ್ಲಿ ಬೆಳಗಿನ ಜಾವ 3:45 ಪ್ರಸಾರಕ್ಕೆ ಹೋಗುತ್ತಿದ್ದೆವು. ಪ್ರಸಾರ ಕೇಂದ್ರ ಕೋಟನೂರು, ಗುಲ್ಬರ್ಗಾದಿಂದ 6 ಕಿಲೋಮೀಟರ್ ದೂರ. ಸ್ಟ್ರೈಕ್ ಆದಾಗ 3 ಬಾರಿ ಡ್ಯೂಟಿ ರೂಮ್ ಸಾಮಾನಿದ್ದ ಪೆಟ್ಟಿಗೆ ಹೊತ್ತು ನಡೆದು ಹೋಗಿದ್ದೆ.
3: ನಾಟಕ ನಿರ್ದೇಶನ, ನಟನೆ, ರಚನೆ, ಪರಿಕಲ್ಪನೆ, ಮಹಿಳೆಯರ ಮಕ್ಕಳ ಕಾರ್ಮಿಕರ ಕಾರ್ಯಕ್ರಮಗಳು, ಸರಣಿ ಕಾರ್ಯಕ್ರಮಗಳು, ಸಂದರ್ಶನ, ಸಂವಾದ, ಸಂವಹನ, ಬಹುವಿಧ ಕಾರ್ಯಕ್ರಮೋತ್ಸಾಹಿ ಎನ್ ವಿ ರಮೇಶ್.
9: ನಾಣತಿಯಂತೆ ವನಕ್ಕೆ ಬೋಧನ ದಾವಂ ಆತನ ಮಡದಿಯನ್ನು ಇದ ಸೀತೆಯನೇ ಸಫಲವಾಯಿತೇ.
8: ಸುಮಾರು 2.5 ವರ್ಷ ನಾನೇ ಉದ್ಘೋಷಕ ಕಂ ಡ್ಯೂಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ರಷ್ಯನ್ ಉತ್ಸವ ಕಾಲದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದೇನೆ.
10: ಮೈಸೂರಿನಿಂದ ರಾಷ್ಟ್ರೀಯ ನಾಟಕದ ಕನ್ನಡ ರೂಪವಾದ ಸಿಹಿ ಬೋರೆ ಹಣ್ಣು ಹಾಗೂ ದ್ವಂದ್ವ ನಿರ್ದೇಶಿಸಿ ನಿರ್ಮಾಣ ಮಾಡಿ ಪಾತ್ರವಹಿಸಿದ್ದೆ. ಕಥಾ ನಾಟಕ ಸಪ್ತಾಹದಲ್ಲಿ ರಘುಪತಿಯ ಪ್ರಲಾಪ, ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ನೆಮ್ಮದಿಯ ನೆರಳು ಕರೆಯುತ್ತಿದೆ ಹೆದ್ದಾರಿ, ಹದಿಹರೆಯ ಕಾರ್ಯಕ್ರಮದಲ್ಲಿ ಕಿಶೋರ ಮಂದಾರ, ಸ್ವಾತಂತ್ರ್ಯೋತ್ಸವದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ ನಾಟಕ, ಬೆಳ್ಳಿತೆರೆಯ ಬಂಗಾರದ ಮನುಷ್ಯ ಮಾಲಿಕೆಗೆ ನಾನು ಮಾಡಿದ್ದ ಡಾಕ್ಟರ್ ರಾಜ್ಕುಮಾರ್ ಸಂದರ್ಶನದ ಅವತರಣಿಕೆಗಳು ನನ್ನ ಕೆಲವು ಕಾರ್ಯಕ್ರಮಗಳು.
3: ಎನ್ ವಿ ರಮೇಶ್ ಹುಟ್ಟಿದ್ದು ನವೆಂಬರ್ 29 1951. ತಂದೆ ಖ್ಯಾತ ರಂಗಭೂಮಿ ತಜ್ಞ ಎನ್ ಎಸ್ ವಾಮನ್, ತಾಯಿ ಗಿರಿಜಾ. ಓದಿದ್ದು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ. ಆಕಾಶವಾಣಿ ಸೇರಿದ್ದು 1976. ತಂದೆ ಎನ್ ಎಸ್ ವಾಮನ್ ಅವರು ಆಕಾಶವಾಣಿಯಲ್ಲಿ ಹಿರಿಯ ಪ್ರಸಾರಕರು, ಕಲಾವಿದರು. ಅವರೇ ನನ್ನ ಗುರು, ಮಾರ್ಗದರ್ಶಿ, ದೈವ, ಸ್ಫೂರ್ತಿ ಎನ್ನುವ ರಮೇಶ್ ತಂದೆಯವರ ಜೀವನ ಅನುಭವ ಕಥನ ಸಾರ ಸರ್ವಸ್ವವನ್ನು ತ್ರಿವಿಕ್ರಮನಾದ ವಾಮನ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಂದೆ ಎನ್ ಎಸ್ ವಾಮನ್ ಅವರ ಜೊತೆ ಎಲ್ಲ ಕಡೆ ಸಂಚರಿಸುತ್ತಾ ಬಾಲ್ಯದಿಂದಲೇ ಎನ್ ಕೆ ದರಾಬೇ

0: ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಕೆಎಸ್ ಅಶ್ವಥ್ ಮುಂತಾದವರ ಒಡನಾಟ ಹೊಂದಿದ್ದರು. ರಂಗಭೂಮಿ ಸಾಹಿತ್ಯ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಒಲವು ಮೂಡಿತು. ಶರಣವಾಹಿನಿ, ದಾಸಾಂಜಲಿ, ರಾಷ್ಟೀಯ ನಾಟಕಗಳು, ರಂಗನಾಟಕಗಳ ಬಾನುಲಿ ರೂಪ, ಆರೋಗ್ಯ ಸರಣಿಗಳು, ಕಾರ್ಯಕ್ರಮ ಯಾವುದೇ ಇರಲಿ ರಮೇಶ್ ಜೀವ ತುಂಬುತ್ತಿದ್ದರು.
1: ಭದ್ರಾವತಿಯಿಂದ ಹದಿಹರೆಯದ ಬಗ್ಗೆ ಹರೆಯ ಬಂತು ಹರೆಯ. ರಾಯಚೂರಿನಲ್ಲಿ ಹರೆಯ ನಕ್ಕಾಗ ಗ್ರಾಹಕ ರಕ್ಷಣೆ ಬಗ್ಗೆ ಎಚ್ಚರ ಗ್ರಾಹಕ ಎಚ್ಚರ ಮಾಲಿಕೆಗಳನ್ನು ಮಾಡಿದ್ದೇನೆ. ವಿಜಯಪುರದಲ್ಲಿ ಆರೈಕೆಯ ಹಾರೈಕೆ, ಮಮತೆಯ ಮಡಿಲು, ಸಾಟರ್ಡೆ ಹಾಗೂ ಸಂಡೇ ಸ್ಪೆಷಲ್ ಮಾಲಿಕೆಗಳನ್ನು ಪ್ರಸ್ತುತಪಡಿಸಿದ್ದೆ. 50 ರಂಗನಾಟಕಗಳ ಬಾನುಲಿ ರೂಪವನ್ನು ರೇಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇನೆ. ರಾಷ್ಟ್ರೀಯ ನಾಟಕ ದ್ವಂದ್ವದಲ್ಲಿ ನಾನು ಮನುಷ್ಯ ಹಾಗೂ ದೆವ್ವ ಹೀಗೆ ದ್ವಿಪಾತ್ರ ವಹಿಸಿದ್ದೆ.
2: ಕುರುಬ ನನ್ನ ಪಾತ್ರೆಯಲ್ಲಿ ಬಂಧಿಸಿ ಮುಚ್ಚಿ ನದಿಯಲ್ಲಿ ಹಾಕಿಬಿಟ್ಟ. ಅಂದ ವೇಳೆ ನಾನು ಹೇಗೆ ಬದುಕಿದೆ?
0: ವಿವಿಧ ಇಲಾಖೆಗಳಲ್ಲಿ ವ್ಯಕ್ತಿತ್ವ ವಿಕಸನ, ಮಾರ್ಗದರ್ಶನ, ಕೌಶಲ್ಯ ತರಬೇತಿ, ಶಿಕ್ಷಣ, ಆರೋಗ್ಯದ ಅರಿವಿನ ಸಿಂಚನ ಮಾಡಿದ್ದಾರೆ.
3: ಕೇಳಿ ಕಲಿಯುವ, ನಾವು ಕಲಿತು ಕೇಳುವ.
0: ಆಕಾಶವಾಣಿಯಲ್ಲಿ ಪ್ರಸಾರವಾದ ಕೇಳಿ ಕಲಿ ಶೈಕ್ಷಣಿಕ ಸರಣಿಯ ಆರಂಭ, ಪರಿಕಲ್ಪನೆ, ನಿರ್ಮಾಣ, ಅನುಷ್ಠಾನದ ಎಲ್ಲ ಹಂತಗಳಲ್ಲೂ ನಿರ್ವಹಣಾ ತಂಡದಲ್ಲಿದ್ದರು.
1: ಕೇಳಿ ಕಲಿ ಮಾಲಿಕೆಯಲ್ಲಿ ಪ್ರಾಯೋಜಕತ್ವ ಮಾಡಿದ್ದ ಇಗ್ನೋ ಹಾಗೂ ಡಿಪಿಇಪಿ ಕಾರ್ಯಕ್ರಮದ ಆರಂಭವಾದ ಮೊದಲ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಇದಕ್ಕಾಗಿ ನನಗೆ ಒಪ್ಪಿಗೆಯೂ ಕೇಂದ್ರದಿಂದ ದೊರೆತಿತ್ತು.
0: ಅಂದಿನ ಮುಖ್ಯಮಂತ್ರಿಗಳಾದ ಗುಂಡೂರಾವ್, ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರ ಭೇಟಿಗಳಂತಹ ವಿಐಪಿ ಕಾರ್ಯಕ್ರಮಗಳ ಕವರೇಜ್ ವರೆಗೂ ಎಲ್ಲವನ್ನೂ ನಿಭಾಯಿಸಿದವರು. ನಾನು ಮಾಡಿದ ಕಾರ್ಯಕ್ರಮ ಕೇಳಿ ಪತ್ರಕರ್ತರು ಪತ್ರಿಕೆಗೆ ಮರುದಿನ ಬರೆಯುತ್ತಿದ್ದರು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಎನ್ ವಿ ರಮೇಶ್.
1: ಶಾಂತಲೆಯ ಬಗೆಗಿನ ಎರಡು ನೃತ್ಯ ನಾಟಕಗಳಿಗಾಗಿ ವಸುಂಧರಾ ದೊರೆಸ್ವಾಮಿ ಹಾಗೂ ತಂಡದ ವಿವಿಧ ನೃತ್ಯದ ಶಬ್ದ ಸಂಕೇತಗಳ ತುಣುಕುಗಳನ್ನು ಮೈಸೂರಿನ ಸ್ಟುಡಿಯೋದಲ್ಲಿ ಧ್ವನಿಮುದ್ರಿಸಿದ್ದೆ. ಕಿರಾಣಾದ ಹಾಡು ಹಕ್ಕಿಗಾಗಿ ಸಂಗೀತದ ವಿವಿಧ ರಾಗಗಳು, ವಿವಿಧ ವಾದ್ಯಗಳು, ಮಾನವ ಧ್ವನಿ ಗಾಯನದಲ್ಲಿ ಅಳವಡಿಸಿಕೊಂಡಿದ್ದೆ.
2: ನಾನು ಹಿಂದೂ ಅಲ್ಲ, ಮುಸ್ಲಿಮನೂ ಅಲ್ಲ, ಸಂಗೀತವೇ ನನ್ನ ಧರ್ಮ, ನಾದವೇ ನನ್ನ ದೇವರು.
4: ಡಾಕ್ಟರ್ ರಾಜಕುಮಾರ್ ಅವರನ್ನ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅವರೊಂದಿಗೆ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗಗೆ ಭೇಟಿ ಕೊಟ್ಟು ಅವರ ದೀರ್ಘ ಸಂದರ್ಶನವನ್ನು ಧ್ವನಿಮುದ್ರಿಸಿದ್ದೆ.
5: ಒಂದು ಮಂದಿರದಲ್ಲಿ ಕೂತು ನೋಡುವಂತಹ ಪ್ರೇಕ್ಷಕನ ಮನಸ್ಸಲ್ಲಿ ಹೇಗಿರುತ್ತೆ ಅನ್ನೋ ಅಂತ ಪೂರ್ಣ ಕಲ್ಪನೆ ನಿಮಗೆ ಆ ಭಾಗಶಃ ಒಂದು ಅಭಿನಯಿಸ್ತಾ
6: ಇರುತ್ತಾ? ಅದನ್ನೇ ನಾನು ಹೇಳುದು, ಮೊದಲು ಪ್ರೇಕ್ಷಕ ಅನುಭವಿಸ್ತಾನೋ ಇಲ್ಲೋ ಅಂತ ಅನ್ನೋದಕ್ಕಿಂತಲೂ ನನಗೆ ಮನವರಿಕೆ ಆಯ್ತಾ, ನನಗೆ ಸರಿಯಾಗಿದೆಯಾ ಅದು
5: ಅಂತ ಯೋಚನೆ
6: ಮಾಡಿ ಯೋಚನೆ ಮಾಡಿಕೊಂಡ್ರೆ ನನಗದು ಕೆಲವು ಕಾಲದ ಮಟ್ಟಿಗೆ ಅದನ್ನ ಹಾಗೆ ತಲೆಯೊಳಗೆ ಇಟ್ಕೊಂಡು ಅದನ್ನ ಅನುಭವಿಸ್ತಾ ಇರ್ತೀನಿ.
0: ಬರಹಗಾರ, ಭಾಷಣಕಾರ, ನಿರ್ದೇಶಕ, ಕವಿ ಎನ್ ವಿ ರಮೇಶ್ ಆರೋಗ್ಯ, ಶಿಕ್ಷಣ, ವ್ಯಕ್ತಿತ್ವ ಪುಸ್ತಕ ಮಾಲಿಕೆ, ರಂಗನಾಟಕಗಳು, ಕವನ ಸಂಕಲನಗಳು, ಲೇಖನಗಳು, ಚಲನಚಿತ್ರ ಸಂಬಂಧಿ ಪುಸ್ತಕಗಳು, ಬಾನುಲಿ ಕುರಿತ ಅಂಕಣಗಳು, ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚರಿಸಿದ್ದಾರೆ. ವಿವಿಧ ಪ್ರಶಸ್ತಿ ಗೌರವ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ.
1: ಇರುವೆಯಂತೆ ಚಟುವಟಿಕೆಯಿಂದಿರು, ಸಿಂಹದ ಗುಂಡಿಗೆಯನ್ನು ಹೊಂದು, ಹದ್ದಿನ ಕಣ್ಣನ್ನು ಹೊಂದು ಹಾಗೂ ಸತತವಾಗಿ ಚಟುವಟಿಕೆಯ ಆಗರವಾಗಿರು, ಇನ್ನೂ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಸದಾ ನನ್ನಲ್ಲಿರಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ.
0: ನಿವೃತ್ತಿಯ ನಂತರವೂ ಪ್ರಸಾರ ಕಾರ್ಯ, ಕಲಾರಂಗದಲ್ಲಿ ಆಸಕ್ತಿ. ಆಕಾಶವಾಣಿ, ದೂರದರ್ಶನಗಳಿಗೆ ಒಡಂಬಡಿಕೆ ಆಧಾರಿತ ಸೇವೆ ಸಲ್ಲಿಸಿದ್ದಾರೆ. ಕಲಬುರಗಿ, ಭದ್ರಾವತಿ, ಮೈಸೂರು, ರಾಯಚೂರು, ಬಿಜಾಪುರ, ಮಡಿಕೇರಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಎನ್ ವಿ ರಮೇಶ್ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಆಕಾಶವಾಣಿ ಅಂದ್ರೆ ಅಪಾರ ಆಪ್ಯಾಯತೆ. ಅಪ್ಪನ 40 ಪ್ಲಸ್ ನನ್ನ 36 ವರ್ಷ, ನನ್ನ ಮನೆ 76 ಆಕಾಶವಾಣಿಗೆ ಸೇವೆ ಸಲ್ಲಿಸಿದೆ, ಇದಕ್ಕಿಂತ ಭಾಗ್ಯ ಬೇಕೆ ಅಂತ ಎದೆಯುಬ್ಬಿಸಿ ಹೇಳ್ತಾರೆ ಎನ್ ವಿ ರಮೇಶ್. ಅವರೇ ಅಭಿಮಾನದಿಂದ ಬರೆದಿರುವ ಬಾನುಲಿ ಗೀತೆ ಇದು.
7: ತುಡಿಯೋ ಮೈಕಿನಿಂದ ಧ್ವನಿಗಾಳಿಗೆ, ಮನೆಯ ರೇಡಿಯೋದಿಂದ ಪ್ರಸಾರ ಕಿವಿಗೆ.
0: ಧ್ವನಿ ತುಣುಕುಗಳು, ಹಳೆಯ ಪತ್ರಿಕಾ ಪ್ರಕಟಣೆಗಳು, ಅಪರೂಪದ ಭಾವಚಿತ್ರಗಳು, ಹಳೆಯ ಆಹ್ವಾನ ಪತ್ರಿಕೆಗಳು, ಶ್ರೋತೃಗಳ ಪತ್ರಗಳು ಎಲ್ಲವನ್ನು 50 ವರ್ಷಗಳಿಂದ ಜತನದಿಂದ ಕಾಪಿಟ್ಟಿರುವ ರಮೇಶ್ ಅಪೂರ್ವ ಸಂಗ್ರಹಕಾರ.
7: ಬಂದಿದೆ ಬಂದಿದೆ ಬಾಗಿಲಿಗೆ ಬಾನುಲಿ, ತರುತ್ತಿದೆ ಮನಸ್ಸಿಗೆ ಖುಷಿಯುಲಿ ಖುಷಿಯುಲಿ.
0: ಪ್ರಸಾರ ಮಾರ್ಗದ ಮಾಹಿತಿ ಕೋಶ ಎನ್ ವಿ ರಮೇಶ. ಅಪರೂಪವಾದ ಮೌಲಿಕ ಸಂದರ್ಶನಗಳು, ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದವರು.
8: ಸತ್ಯಕಾಮ ಅವರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಅಥವಾ

0: ಏನೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯದ ಭಾಷೆ ಇರ್ಬೋದು ಅಥವಾ ಅನುಭವದ ಒಂದು ವಲಯವನ್ನು ವಿಸ್ತರಿಸುವಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ಅತ್ಯಂತ ನಿಷ್ಠುರ ಮತ್ತು ಚಲನಶೀಲ ವ್ಯಕ್ತಿಯಾದಂಥ ಇವರು ಇದನ್ನು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ನಮಸ್ಕಾರ ಸತ್ಯಕುಮಾರ್.
1: ನಮಸ್ಕಾರ ಪ್ರಜ್ಞೆ, ನಮಸ್ಕಾರಗಳು.
2: ವಿಶಿಷ್ಟ ಭಾಷೆ, ನಗು ತುಂಬಿದ ಧ್ವನಿ, ಸರಳ ಸಹೃದಯ ಪ್ರಸಾರಕ, ಬರಹಗಾರ, ಚಿಂತಕ.
3: ಸಿ ಎನ್ ರಾಮಚಂದ್ರ ಅವ್ರನ್ನ ನಾನು ರಾಮಿ ಅಂತಾನೆ ಕರಿತಾ ಇದ್ದಿದ್ದು 1980 ಪರಿಚಯ. ಅವರು ಸ್ಕ್ರಿಪ್ಟ್ ರೈಟರ್ ಆಗೋ ಏನೋ ಮಂಗಳೂರು ಆಕಾಶವಾಣಿಯಲ್ಲಿ ಸೇರಿದ್ರು. ಆಮೇಲೆ ಯು ಪಿ ಎಸ್ ಸಿ ಎಲೆಕ್ಷನ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದು.
2: ಸಿ ಎನ್ ರಾಮಚಂದ್ರ ಅವರ ಆತ್ಮೀಯ ಗೆಳೆಯ, ಹಿರಿಯ ಪ್ರಸಾರಕ ಎಂ ಆರ್ ಸತ್ಯನಾರಾಯಣ.
3: ತುಂಬಾ ಸಂಭಾವಿತ ವ್ಯಕ್ತಿ, ಯಾರಿಗೂ ಕೂಡ ಮನಸ್ಸನ್ನ ನೋಯಿಸಿದ್ದೇ ಇಲ್ಲ. ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ತುಂಬಾ ದೊಡ್ಡ ದೊಡ್ಡ ಲೇಖಕ ಆಗ್ಬೋದಾಗಿತ್ತು.
2: ಸಿ ಎನ್ ರಾಮಚಂದ್ರ ವೃತ್ತಿ ಆರಂಭಿಸಿದ್ದು ಮಂಗಳೂರಿನಲ್ಲಿ, ಭದ್ರಾವತಿ, ಚಿತ್ರದುರ್ಗ, ಬೆಂಗಳೂರು, ಬೆಂಗಳೂರು ದೂರದರ್ಶನದಲ್ಲಿ ಸೇವೆ.
3: ದೂರದರ್ಶನ ಕಾವ್ಯ ಸಂಪುಟ ಅಂತ ಹೇಳಿ ಅದನ್ನ 3 ವರ್ಷ ನಾನು ಮಾಡೋದಕ್ಕೆ, ಅದು ರಾಮಚಂದ್ರ ಇದ್ದಾಗಲೇ ಆಗಿದ್ದದು, ಅವಕಾಶ ಆಯಿತು. ಆಗ ಅವರು ರಾಮಚಂದ್ರ ಅಸ್ಟೆಂಟ್ ಡೈರೆಕ್ಟರ್ ದೂರದರ್ಶನ. ಅದಕ್ಕೂ ಮೊದಲೇ ನಾನು ಇಲ್ಲಿ ಅಮೃತ ಸಿಂಚನ ಮಾಡಿದಾಗ ಹಿ ವಾಸ್ ಅಸ್ಟೆಂಟ್ ಡೈರೆಕ್ಟರ್. ಕೆಲವರೆಲ್ಲ ಹೇಳಿದ್ದುಂಟು ತುಂಬ ಒಳ್ಳೆ ಬರಹಗಾರ ಅಂತಂದ್ಬಿಟ್ಟು, ಅದ್ಯಾಕೋ ಏನೋ ಬರಹವನ್ನು ಅವರು ನಿಲ್ಲಿಸ್ಬಿಟ್ರು ಅವರ. ಆದರೆ ಮಿತಭಾಷಿ ಬರೆದಿದ್ದು ಕಡಿಮೆನೆ, ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತೊಡ್ಕೊಂಡ್ಬಿಟ್ರು. ಆಮೇಲೆ ರಿಟೈರ್ ಆಗೋಕ್ಕೆ ಸ್ವಲ್ಪ ದಿನಗಳೇ ಇದ್ದಿದ್ದು, ಅದಕ್ಕೆ ಮುಂಚೆ 3 ದಿವಸ ಮದ್ರಾಸಿಗೆ ನೀವು ನಿಮ್ಮ ಫ್ಯಾಮಿಲಿ ಬನ್ನಿ ಅಲ್ಲಿ ಇರಿ ಅಂತಂದ್ಬಿಟ್ಟು ನನಗೆ ಹೋಟ್ಲ್ ಕೂಡ ಬುಕ್ ಮಾಡಿತ್ತು. ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದಿಲ್ಲ ಅವನು.
2: ನಿವೃತ್ತಿಯ ಮುನ್ನವೇ ಬದುಕಿನ ಪ್ರಸಾರ ಕಾರ್ಯ ಮುಗಿಸಿ ಹೊರಟು ಬಿಟ್ಟರು ಸಿ ಎನ್ ರಾಮಚಂದ್ರ.
3: ಹುಟ್ಟೋನು ಸಾಯ್ತಾನೆ ಇಲ್ಲ ಅಂತಲ್ಲ, ಆದರೆ ಬಹಳ ಬೇಗ ಹೋಗಿದ್ದು ತುಂಬಾ ದೊಡ್ಡ ನಷ್ಟ. ಮತ್ತೆ ಒಳ್ಳೆಯ ಉದ್ಯೋಗಿ, ಒಂದು ಅಪರೂಪದ ಚೈತನ್ಯ.
2: ಬಾನಂಗಳದಲ್ಲಿ ತೆರೆ ತೆರೆಯುವ ಮುನ್ನವೇ ಮಿನುಗಿ ಮರೆಯಾದವರು ಸಿ ಎನ್ ರಾಮಚಂದ್ರ. ಕೈಯಲ್ಲಿ ಬಾನ್ಸುರಿ ಹಿಡಿದೇ ಆಡಳಿತ ನಡೆಸಿದವರು ಪಂಡಿತ ಪ್ರಸಾರಕ ವೆಂಕಟೇಶ್ ಗೋಡ್ಖಿಂಡಿ.
4: ನಾಟಕಕಾರರು, ನಟರು, ಕೊಳಲು ವಾದಕರು, ಹಾರ್ಮೋನಿಯಂ ವಾದಕರು, ಸುಶ್ರಾವ ಹಿಂದೂಸ್ತಾನಿ ಗಾಯಕರು ಹಾಗೂ ಸುಗಮ ಸಂಗೀತದ ಮೇರು ಗಾಯಕರು ಗೋಡ್ಖಿಂಡಿಯವರು.

0: ಓದಿದ್ದು ಬಿಎ, ವಿಶೇಷವಾಗಿ ಸಂಗೀತದ ಪದವಿಗಳನ್ನು ಪಡೆದರು. ಪ್ರಭಾಕರ ಕುಲಕರ್ಣಿ ಮತ್ತೊಂದು ಕುಟುಂಬಕ್ಕೆ ದತ್ತಕಕ್ಕೆ ಹೋದ ಮೇಲೆ ವೆಂಕಟೇಶ ಗೋಡ್ಖಿಂಡಿ ಆದರು. ಆಕಾಶವಾಣಿ ಸೇರಿದ್ದು 1970.
1: ಆಕಾಶವಾಣಿ ಧಾರವಾಡದ ಕೇಂದ್ರದಲ್ಲಿ ಉದ್ಘೋಷಕರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದರು. ನಂತರದಲ್ಲಿ ನಿಲಯದ ಕೊಳಲುವಾದಕರ ಹುದ್ದೆ, ಆ ನಂತರ ಮ್ಯೂಸಿಕ್ ಪ್ರೊಡ್ಯೂಸರ್, ಅದರ ನಂತರ ಕಾರ್ಯಕ್ರಮ ನಿರ್ವಾಹಕರು, ಕೊನೆಯಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು.
0: ಧಾರವಾಡ ಆಕಾಶವಾಣಿಯಲ್ಲಿ 3 ದಶಕಗಳಿಗೂ ಮೀರಿ ಸೇವೆ ಸಲ್ಲಿಸಿದ ಹಿರಿಯ ಉದ್ಘೋಷಕ ವೆಂಕಟೇಶ್ ಗೋಡ್ಖಿಂಡಿ ಅವರ ಸಹೋದರ ಮನೋಹರ ಕುಲಕರ್ಣಿ
1: ಕೊಳಲು ವಾದನವನ್ನೇ ಆಯ್ಕೆ ಮಾಡಿಕೊಂಡು ದೇಶದ ಅಪ್ರತಿಮ ಕೊಳಲು ವಾದಕರೆಂದು ಅವರು ಹೆಸರುವಾಸಿಯಾದರು. ಇವರ ಕೊಳಲು ವಾದನಕ್ಕೆ ಗುರುವೇ ಇಲ್ಲ ಎಂದು ಹೇಳಬಹುದು. ಏಕಲವ್ಯನ ರೀತಿ ಸ್ವಂತ ಪರಿಶ್ರಮವೇ ಇವರನ್ನು ಎತ್ತಿ ಹಿಡಿಯಿತು. ನಾಟಕ ಬರೆದರು, ನಾಟಕ ನಿರ್ದೇಶಿಸಿದರು, ನಟಿಸಿದರು, ಉತ್ತಮ ಆಡಳಿತಗಾರರಾಗಿದ್ದರು. ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸ್ತುತಪಡಿಸಿದರು. ಅವುಗಳಲ್ಲಿ ಗೀತರಾಮಾಯಣ, ಕೃಷ್ಣ ಕಥಾ, ಶಿವಕಥಾ ಎಂಬ ಸಂಗೀತ ರೂಪಕಗಳು. ಶ್ರೋತೃಗಳ ಮನವನ್ನು ತಣಿಸಿದರು ಶ್ರೀ ವೆಂಕಟೇಶ್ ಅವರು. ದೇಶದ ಅನೇಕ ಖ್ಯಾತ ಗಾಯಕರಿಗೆ ಹಾರ್ಮೋನಿಯಂ ಸಾಥ್ ನೀಡಿ ಹೆಸರನ್ನು ಪಡೆದವರು. ಸುಮಾರು 5-6 ವರ್ಷಗಳ ಕಾಲ ಅವರು ಕೇಂದ್ರ ನಿರ್ದೇಶಕರಾಗಿ ಧಾರವಾಡ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗಲೇ ಅವರ ತಮ್ಮಂದಿರಾದ ನಾನು ಮನೋಹರ ಕುಲಕರ್ಣಿ ಉದ್ಘೋಷಕನಾಗಿದ್ದೆ. ನನ್ನ ಇನ್ನೊಬ್ಬ ತಮ್ಮ ಶ್ರೀಕಾಂತ್ ಕುಲಕರ್ಣಿ ಸಂಗೀತ ಸಂಯೋಜಕ. 3 ಕೂಡ ಒಂದೇ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಕ್ಷಣಗಳನ್ನು ನಾವು ಎಂದಿಗೂ ಮರೆಯಲಾರವೆ.
2: ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ.
1: ಕೊಳಲಿನಲ್ಲಿ ವೆಂಕಟೇಶ್ ಅವರು ನೂತನ ಆವಿಷ್ಕಾರ ಮಾಡಿ 7 ರಂಧ್ರಗಳ ಜೊತೆಗೆ

0: ಎಂಟನೇ ರಂಧ್ರ ಮಾಡಿ ಹಾಗೂ ಮೀಡ್ ತೆಗೆಯುವಂಥ ವಿಶೇಷ ಜೋಡಣೆಯನ್ನು ಮಾಡಿ ಅದನ್ನು ನುಡಿಸಿದಾಗ ಅತ್ಯಾಕರ್ಷಕವಾಗಿ ನಾದ ಹೊರಹೊಮ್ಮುತ್ತಿತ್ತು. ತಮ್ಮ ಕೊಳಲುಗಳನ್ನು ಗೋಡ್ಖಿಂಡಿಯವರು ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತಿದ್ದರು. ವೆಂಕಟೇಶ್ ಅವರೇ ಸ್ಥಾಪಿಸಿದ ಸಂಜೋಗ್ ಬಾಂಸುರಿ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾದಂಥ ಸಂಸ್ಥೆಯಾಗಿದೆ. ವೆಂಕಟೇಶ್ ಗೋಡ್ಖಿಂಡಿ ಸಕಲ ಕಲಾ ನಿಪುಣ, ಸಂಗೀತದ ಮೇರು ಋಷಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ.
1: ಆಕಾಶವಾಣಿಯ ಪ್ರಸಾರ ಸಾಗರದಲ್ಲಿ ನಾದ ತರಂಗ ಹರಿಸಿ ಕುಲಕರ್ಣಿ ಗೋಡ್ಖಿಂಡಿ ಅಂತರಗಳನ್ನು ಮೀರಿದ ಕರ್ನಾಟಕದ ಭಾರತದ ಕೀರ್ತಿಯಾದರು ವೆಂಕಟೇಶ್ ಗೋಡ್ಖಿಂಡಿ. 2015 ಏಪ್ರಿಲ್ 15 ತಾರೀಖು ನಮ್ಮನ್ನು ಅಗಲಿದರು ವೆಂಕಟೇಶ್ ಗೋಡ್ಖಿಂಡಿ.
2: ಮಂಗಳ ಜಯ ಜಯ ರಂಗನಾಯ.
1: ಬಾನುಲಿ ಬಾನ್ಸುರಿ, ಆಕಾಶವಾಣಿಯ ಪ್ರಸಾರ ಸಿರಿ ವೆಂಕಟೇಶ್ ಗೋಡ್ಖಿಂಡಿ.
3: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
4: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ, ಬಿಳಲಲ್ಲ, ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ, ಎಲೆ ನೀನು ವಿಶ್ವರಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ, ಎಲೆ ನೀನು ವಿಶ್ವರಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ.

ಈ ವಿಶ್ವ ಎಂಬ ವೃಕ್ಷದಲ್ಲಿ ನೀನು ಬಿಳಲಲ್ಲ, ಬೇರಲ್ಲ, ಮುಂಡಕಾಂಡಗಳು ಅಲ್ಲ, ಚಿಗುರು ಹೂವು ಕಾಯಿ ಹಣ್ಣುಗಳು ಅಲ್ಲ. ಈ ವೃಕ್ಷದಲ್ಲಿ ನೀನು ಒಂದು ಎಲೆಯು ಮಾತ್ರ. ನೀನು ಈ ವಿಶ್ವವೆಂಬ ಬೃಹತ್ ಮರದ ಕೇವಲ ಒಂದು ಎಲೆಯೊಳೊಂದು ಎಲೆ. ನೀನು ಅದನ್ನು ತಿಳಿದುಕೊಂಡು ಬೇರೆ ಎಲೆಗಳಿಗೆ ಸಹಾಯವಾಗು. ಎಲೆಯು ಗಿಡವನ್ನು ಕಾಪಾಡುತ್ತದೆ, ಪೋಷಿಸುತ್ತದೆ. ಎಲೆಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿದರೆ ಚರ್ಮ ಸುಲಿದ ಮನುಷ್ಯನಂತಾಗಿ ಗಿಡ ಸಾಯುತ್ತದೆ. ಈ ವಿಶ್ವವೃಕ್ಷಕ್ಕೆ ಸಾವು ಎಂಬುದು ಇಲ್ಲದಿದ್ದರೂ ಆ ವೃಕ್ಷದ ಪೋಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಸೇರಿತು. ತಾತ್ಪರ್ಯವೇನೆಂದರೆ ಈ ಸಂಸಾರ ಜಗತ್ತು ಬ್ರಹ್ಮವಸ್ತುವಿನಿಂದ ಬಂದದ್ದು, ಇದು ಶ್ರೇಷ್ಠವಾದದ್ದು, ಆದ್ದರಿಂದ ಗೌರವಯುತವಾಗಿ ದರ್ಶಿಸಬೇಕು. ಇದು ಶಾಶ್ವತ.

ಬ್ರಹ್ಮ ವೈಭವ. ಈ ವೈಭವದಲ್ಲಿ ನಾವೂ ಸೇರಿಕೊಂಡು ಅದನ್ನು ಚೆನ್ನಾಗಿಸುವುದಕ್ಕೆ ಪ್ರಯತ್ನಿಸುತ್ತಾ ನಾವೂ ಬೆಳೆಯಬೇಕು. ಒಂದು ಪ್ರಾರ್ಥನೆ ಹೀಗಿದೆ: ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇಂಥ ಅರಿಕೆ ನಮ್ಮದಾಗಲಿ. ಒಂದು ತತ್ವಪದ ಹೀಗೆ ಹೇಳುತ್ತೆ: ಬ್ರಹ್ಮನಾನರಿಬೇಕು, ಜಗವೆಲ್ಲ ಮರಿಬೇಕು, ಬೆರಿಬೇಕು ಬೆರಿಬೇಕು ಬೆರಿಬೇಕು, ದಿನರಾತ್ರಿ ಮನದಾಗ ಕೊರಿಬೇಕು, ಬದ್ಧನಾನಳಿಯಬೇಕು, ಶುದ್ಧನಾನುಳಿಬೇಕು, ತ್ಯಾಗಬೇಕು ತ್ಯಾಗಬೇಕು, ಇದಕ್ಕೆಲ್ಲ ಬಲವಾದ ಯೋಗ ಬೇಕು. ಶುಕನಾಗಿ ಹುಟ್ಟಬೇಕು, ಜನಕ್ಕಾಗಿ ಬೆಳಿಬೇಕು, ತಿಳಿಬೇಕು ತಿಳಿಬೇಕು, ಜನತೆಯ ಹಿತಕ್ಕಾಗಿ ಉಳಿಬೇಕು. ಅಂಥ ಸದಿಚ್ಛೆ ನಮ್ಮದಾಗಲಿ.

ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯೇ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ.

0: ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ, ಜನಕ್ಕೆ ಸಂತಸವೀವ ಘನನು ನಾನೆಂಬ ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಎಂದು ಡಿ ವಿ ಜಿ ಅವರು ಮತ್ತೊಂದು ಕಡೆ ಹೇಳುತ್ತಾರೆ. ಹೀಗೆ ಪ್ರಕೃತಿ ಭವ್ಯತೆ ದಿವ್ಯತೆ ಗುರುತಿಸಿ ಅದರಂತೆ ಸಹಜತೆಯಿಂದ ಕಾರ್ಯನಿರ್ವಹಿಸಿ ನನಗೆ ಜನರು ಶಹಬ್ಬಾಸನ್ನಲಿ ಅಂತ ನಿರೀಕ್ಷೆ ಪಡದೆ ಜೀವನವನ್ನು ಸಾಗಿಸು. ಪ್ರಕೃತಿ ತನ್ನ ವೈಭವವನ್ನು ಚಿತ್ರ ವಿಚಿತ್ರವಾಗಿ ರಚಿಸಿ ನಮಗೆ ನೀಡುತ್ತಾಳೆ. ಕಾಡಿನಲ್ಲಿ ಅದನ್ನು ನೋಡಿ ಸಂತೋಷ ಪಡುವ ಮನುಷ್ಯನಾರೂ ಇಲ್ಲ. ಆದರೂ ಪ್ರಕೃತಿ ಯಾರ ಹೊಗಳಿಕೆಗೂ ಕಾಯುವುದಿಲ್ಲ. ತನ್ನ ಪಾಡಿಗೆ ತಾನು ರಚಿಸಿ ಸಹಜತೆಯನ್ನು ಮೆರೆಯುತ್ತಾಳೆ. ಪ್ರಕೃತಿಯು ಸ್ವತಃಸಿದ್ಧ ಆನಂದ ವಸ್ತು. ಅದರಂತೆ ಜೀವಿತ ಸಾರ್ಥಕ್ಯ ಪೂರ್ಣತೆಯನ್ನು ಪಡೆಯಂತ ಸಂದೇಶವನ್ನು ನೀಡುತ್ತಾರೆ. ಬಿ ದ ಬೆಸ್ಟ್ ವಾಟ್ ಎವರ್ ಯು ಆರ್. ಇನ್ನೊಂದು ಕಡೆ ಡಿ ವಿ ಜಿ ಅವರು ಉದಾಹರಿಸುತ್ತಾರೆ, ಕನ್ನಡಿಯದರು ನಿಂತು ಮಾನವನು ತನ್ನ ಲಾವಣ್ಯಗಳ ನೋಡಿ ನೋಡುತ್ತ ಹಿಗ್ಗುವಂತೆ ಚಿನ್ಮಯಂ ಸೃಷ್ಟಿ ಚಿತ್ರದಿ ತನ್ನ ವೀರ್ಯ ಸಂಪನ್ನತೆಯನ್ನು ಅನುಭವಿಪ ಮರಳು ಮುನಿಯ. ಹೀಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಳಕು ಇಲ್ಲದ ಕಾಡಿನಲ್ಲಿ ವೈಭವವನ್ನು ಪ್ರಕಟಪಡಿಸುತ್ತಾಳೆ. ಸಹಜತೆಯಿಂದ ಆನಂದದಿಂದ ಆತುರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನ ಕಾರ್ಯವನ್ನು ಮಾಡು. ಯೋಗ ಕರ್ಮಸು ಕೌಶಲಂ, ಡೆಕ್ಸಿರಿಟಿ ಇನ್ ಆಕ್ಷನ್ ಇಸ್ ಯೋಗ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ. ಶಕ್ತಿ ಗುಣಪೂರ್ಣತೆಯನ್ನು ಮೆರೆಯುತ್ತಾಳೆ. ಅದನ್ನು ನೋಡಿ ಕಲಿ ನಲಿ. ಜನಾರ್ದನನನ್ನು ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುವುದು ಕಷ್ಟ. ಮನುಷ್ಯನು ಹೀಗೆ ತನ್ನ ಬಾಳನ್ನು ಸಾಗಿಸಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿಸುತ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರ

ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮ ಕೇಳಿದ್ರಿ. ಹಾಗೇನೆ ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರ ಆಯಿತು. ಇನ್ನು ಇವತ್ತಿನ ಕಗ್ಗದ ಸಿರಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಶಾಲಿನಿ ಮುರಳೀಧರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ನನ್ನ ನೆಚ್ಚಿನ ವಾಹಿನಿ FM ವಿವಿಧ ಭಾರತಿ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು. ಇನ್ನು ಇವತ್ತಿನ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಅಂತ ಸಂದೇಶಗಳು ಹರಿದು ಬಂದಿದೆ. ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಖಂಡಿತ ಎಲ್ಲರ ಮೆಸೇಜ್ಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಕೆಲವೇ ಕ್ಷಣಗಳು ಅಂದರೆ ಸರಿಯಾಗಿ 7:35 ಆಕಾಶವಾಣಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕನ್ನಡದಲ್ಲಿ ವಾರ್ತೆಗಳು. ವಾರ್ತೆಗಳ ನಂತರ ಸೇಫ್ ರೈವ್ ಗಾನ ಭಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಆಕಾಶವಾಣಿಗೆ ಈಗ 90 ತುಂಬ ಸಂಭ್ರಮ.
2: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
1: ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ.
2: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು.

0: ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟ್ರಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ, ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ, ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯ

ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ ಸಾವಿರ ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೆಳಗರೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಅನೇಕ ಗೆಳೆಯರು ಸಂದೇಶಗಳನ್ನು

ರವಾನಿಸಿದ್ದಾರೆ. ಕೆಲವರು ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಇನ್ನು ಕೆಲವರು ಕಾರ್ಯಕ್ರಮದ ವಿಷಯದ ಕುರಿತಾಗಿ ಸಂದೇಶವನ್ನ ನಮಗೆ ಕಳಿಸಿದ್ದಾರೆ. ಇನ್ನು ತಾಯಿ ಮಗುವಿನ ಆರೈಕೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವರಿಗೆ ತುಂಬ ನೋವಾಗತ್ತೆ ಅಂತ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಹರಿದು ಬಂದಿದೆ. ಹಾಗೇ ಇವತ್ತಿನ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಗರ್ಭದಲ್ಲಿ ಜೊತೆಯಾದವರು ಅಲ್ಲಿಂದ ಹಿಡಿದುಕೊಂಡು ಬೆಳೆಯುವವರೆಗೂ ಮಗುವಿನ ಪೂರ್ತಿ ಆರೈಕೆ, ನಾಡಿ ಮಿಡಿತ ಎಲ್ಲವೂ ತಾಯಿಗೆ ಗೊತ್ತಿರುತ್ತೆ. ಪ್ರತಿಯೊಂದು ಹೆಜ್ಜೆಗೂ ತಾಯಿ ಗಮನಿಸ್ತಾ ಇರ್ತಾಳೆ. ಯಾವುದೇ ಫಲಾಪೇಕ್ಷೆ ಬಯಸದೆ ಮಗುವನ್ನು ಉತ್ತಮ ಪ್ರಜೆಯನ್ನಾಗಿಸ್ಲಿಕ್ಕೆ ತಾಯಿಯ ಪಾತ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳ ಮುಖ್ಯ ಇರುತ್ತೆ. ಶಿಸ್ತಿನ ಮುಖಾಂತರ ತಾಯಿಗೆ ಸನ್ಮಾರ್ಗವನ್ನು ತೋರಿಸ್ತಾಳೆ. ತಾಯಿಗೆ ತಾಯಿಯೇ ಸಾಟಿ. ಹಾಗೆಯೇ ಈ ಪಾತ್ರವನ್ನು ಬೇರೆ ಯಾರ ಕೈಲೂ ನಿರ್ವಹಿಸಲು ಸಾಧ್ಯ ಇಲ್ಲ. ಒಂದು ಮೂಲೆಯಲ್ಲಿ ಬಾಲ್ಯದಲ್ಲಿ ಹೇಳಿದ ತಾಯಿಯ ಹಿತ ನುಡಿಗಳು ಈಗಲೂ ನೆನಪಾಗತ್ತೆ, ನಮಗೆ ಅವೆಲ್ಲ ಶ್ರೀರಕ್ಷೆ ಇದ್ದಂತೆ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಎಸ್ ಎಂ ಶೋಭಾ ಅವರು ಹಾಸನ್ನಿಂದ. ನಿಮ್ಮೆಲ್ಲರ ಮೆಸೇಜ್ಗಳಿಗೆ, ಹಾಗೇ ಒಳ್ಳೆಯ ಹಾರೈಕೆಯ ಮಾತುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ, ಯಾಕೆಂದರೆ ತಾಯಿ ನಿಜವಾಗ್ಲೂ ಆ ಚಿಕ್ಕ ಮಗುವಿನ ಭಾಷೆಯ ಆಚೆಗೆ ಅರ್ಥ ಮಾಡ್ಕೊಳ್ತಾರೆ. ಜೊತೆಗೆ ನಿಜವಾಗ್ಲೂ ತುಂಬ ಕಷ್ಟ ಆಗತ್ತೆ, ಯಾಕೆಂದರೆ ಸಾಕಷ್ಟು ರಾತ್ರಿ ಹಗಲು ಅಂದರೆ ನಿದ್ರೆಯನ್ನು ಕೆಡಬೇಕಾಗತ್ತೆ. ಆದರೆ ಮಗುವಿನ ನಗು ಎಲ್ಲವನ್ನ ಮರೆಸತ್ತೆ ತಾಯಿಗೆ. ಹಾಗೆಯೇ ತಾಯಿ ಸುತ್ತ ಇರುವಂತಹ ತಂದೆ, ಪೋಷಕ ವರ್ಗ, ಅವರ ಕುಟುಂಬ ವರ್ಗ ಎಲ್ಲರಿಗೂ ಖುಷಿಯನ್ನು ತರುತ್ತೆ. ಇಂತಹ ಸಂತೋಷ ಎಲ್ಲರ ಮನೆಯಲ್ಲೂ ನೆಲೆಸಲಿ. ಹಾಗೆಯೇ ಮಗು ನಿಜವಾಗ್ಲೂ ದೇವರ ಸಮಾನ. ಹಾಗಾಗಿ ಈ ತಾಯಿಯ ಪ್ರೀತಿ, ಮಗುವಿನ ಬಾಂಧವ್ಯ ಸದಾ ಹೀಗೆ ಎಂದೂ ಬಿಡಿಸಲಾಗದ ನಂಟಾಗಿ, ಗಂಟಾಗಿ ಮುಂದುವರಿಯಲಿ ಅಂತ ಆಶಿಸ್ತಾ, ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ, ಇವತ್ತಿನ ಗಾನ ಭಜನ ಕಾರ್ಯಕ್ರಮದ ಮುಂದಿನ ಗೀತೆ

0: ಕಾರ್ತಿಕ್ ಅವರ ಧ್ವನಿಯಲ್ಲಿ ಕೇಳಿದಂತಹ ಅಲೆಮಾರಿ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಈ ತಿಂಗಳ 14 ಮತ್ತು 15 ರಂದು ಬ್ರಿಕ್ಸ್

ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ರೋಗಿಗಳ ಆರೈಕೆಯಲ್ಲಿ ಏಮ್ಸ್ ಅತ್ಯುನ್ನತ ಗುಣಮಟ್ಟ ಮತ್ತು ಆಧುನಿಕ ಔಷಧವನ್ನು ಗಮನಾರ್ಹವಾಗಿ ಕೈಗೆಟಕುವಂತೆ ಮಾಡಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಏಮ್ಸ್ನ 51ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣವನ್ನು ಕ್ರಮವಾಗಿ 17% ಮತ್ತು 7%ಕ್ಕೆ ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು 56%ಕ್ಕೆ ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಸರ್ಕಾರವನ್ನು ಆಗ್ರಹಿಸಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗ ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಗುಜರಾತ್ ಟೈಟನ್ಸ್ ಇತ್ತೀಚಿನ ವರದಿ ಬಂದಾಗ 5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 30 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಕಾರ್ಯಕ್ರಮ ನಿಮ್ಮ ಆಯ್ಕೆ. ಇವತ್ತಿನ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ 8:04:08. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಈ ಸಮಯ ಕೇಳಬಹುದು. ಹಾಗಾಗಿ ನಿಮ್ಮ ಇಷ್ಟದ ಗೀತೆ ಯಾವುದೇ ಇದ್ದರೂ ಅದನ್ನು ಕೇಳಬೇಕು ಅಂತ ನೀವು ಅಂದ್ಕೊಂಡ್ರೆ ಕರೆ ಸಿಗುತ್ತಾ? ಹಾಗೆಲ್ಲ ತುಂಬ ಯೋಚನೆ ಮಾಡದೆ ಒಂದು ಟ್ರೈ ಮಾಡಿ, ಒಂದು ಪ್ರಯತ್ನ ಮಾಡಿ, ಖಂಡಿತ ಕರೆ ಸಿಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಿಮಗೆ ಒಂದೆರಡು ಸೂಚನೆ. ಒಂದು, ದಯವಿಟ್ಟು ಈ ಹಿಂದೆ ಕರೆ ಮಾಡಿರೋರು, ಇವತ್ತು ಬೆಳಗ್ಗೆ ಕರೆ ಮಾಡಿರೋರು ಒಂದಷ್ಟು ಸಮಯ ಕೊಟ್ಟು ಮತ್ತೆ ಕರೆ ಮಾಡುವ ಪ್ರಯತ್ನ ಮಾಡಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ನಿಶಬ್ದವಾದ ಸ್ಥಳ, ಹಾಗೆಯೇ ನೆಟ್ವರ್ಕ್ ಇರುವ ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ. ಇನ್ನು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ, ಯಾರೆಲ್ಲ ಹೊಸಬರಿದ್ದೀರಿ, ಈಗ ಕರೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ, ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಈ ಮಾಹಿತಿ ದಯವಿಟ್ಟು ಬರ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆಯನ್ನು 0802237788, ಹಾಗೆಯೇ 0802237799, ಮತ್ತೊಂದು ದೂರವಾಣಿ ಸಂಖ್ಯೆ 0802226 1.

2 5 7 ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು, ನಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಈ ಸಮಯ ಕೇಳಬಹುದು. ಪ್ರೀತಿಗೆ ಏನೆಲ್ಲ ಹೇಳ್ತೀವಿ, ಎಷ್ಟೆಲ್ಲ ಹಾಡುಗಳಿದೆ, ಹಾಗೆಯೇ ಅಂತಹದ್ದೇ ಒಂದು ನೀನೊಂದು ಮುಗಿಯದ ಮೌನ ಅನ್ನುವಂತಹ ಗೀತೆ. ಇನ್ನು ಮುಂದೆ ಎದೆಗಾರಿಕೆ ಚಿತ್ರದ್ದು, ಸಾಧು ಕೋಕಿಲ ಅವರ ಧ್ವನಿ

0: ಇವತ್ತಿನ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಮಗೆ ಕರೆ ಮಾಡಿರುವ ಮೊದಲ ಕಾಲರ್ ಇವರು. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ. ನಿಮ್ಮ ಹೆಸರೇಳಿ, ನಿಮ್ಮ ಬಗ್ಗೆ ತಿಳಿಸಿ.
1: ದೀಪಕ್ ಸುಮನ್ ಅಂತ ಹೇಳಿ.
0: ದೀಪಕ್ ಸುಮನ್?
1: ಹೌದು.
0: ಏನು ಎರಡು ಹೆಸರಿದೆ ನಿಮ್ಮ ಜೊತೆಗೆ?
1: ಸರ್ ಇನ್ನೊಂದೆರಡು ಹೆಸರಿದೆ, ಬಟ್ ಅದನ್ನ ಹೇಳ್ತಿಲ್ಲ. ಬರೀ ನಾನು ಮಾತ್ರ ಈ ಹೆಸರು ಮಾತ್ರ.
0: ಒಟ್ಟು ನಾಲ್ಕು ಹೆಸರಿದೆ. ಪೂರ್ತಿ ಹೆಸರು
1: ಮೈಕಲ್ ಭಾಸ್ಕರ್ ದೀಪಕ್ ಸುಮನ್ ಅಂತ.
0: ಮೈಕಲ್ ಭಾಸ್ಕರ್ ದೀಪಕ್ ಸುಮನ್
1: ಅಂತ.
0: ಅಲ್ಲ, ಇದೇನು, ಹೇಗೆ ಈ ಹೆಸರಿಗೆ ಏನಾದರೂ ಕಾರಣ ಇದೆಯಾ ಅಥವಾ ವಿಶೇಷತೆ ಏನು?
1: ಕಾರಣ ಮೈಕಲ್ ಅನ್ನೋ ಒಂದು ಫ್ಯಾಮಿಲಿ ನೇಮ್ ಅಲ್ಲಿ ಬಂತು. ತಂದೆ ಹೆಸರು ಭಾಸ್ಕರ್ ಅಂತ ಹೇಳಿದ್ರು. ಅವರಿಲ್ಲ, ಈಗ ತೀರ್ಕೊಂಡ್ರು. ಬಟ್

0: ದೀಪಕ್ ಅನ್ನೋದು ನನ್ನ ತಾಯಿ ಸ್ಟಾಫ್ನರ್ಸ್, ಅವ್ರು ಅವಾಗ ನನ್ನ ಹುಟ್ಟಿದ ದಿವಸದಲ್ಲಿ ಒಂದು ಡಾಕ್ಟರ್ ಒಂದು ಅವ್ರ ಜೊತೆಲಿದ್ದವರೇ ಸ್ಪೀಕರ್ ಅಂತ ಹೇಳಿದ್ರು. ನನ್ನ
1: ಸುಮನ್ನು
0: ಸುಮಂತ್ ಅಂತಿತ್ತು ಸರ್, ಅದು ಆಕ್ಚುಲ್ ಆಗಿ
1: ಸುಮಂತ್ ಅಂತಿತ್ತು.
0: ಸುಮಂತ್ ಅಂತಿತ್ತು. ಎಸ್ ಎಲ್ ಸಿ ಯಾವಾಗ ಒಂದ್ ಸಬ್ಜೆಕ್ಟ್ ಫೇಲ್ ಆದ್ನು ಅವಾಗ ನನ್ ಸುಮಂತ್ ಅಂತ, ಅವಾಗ ಸುಮನ್ ಅಂತ ಒಂದು ತೆಲುಗು ಆಕ್ಟರ್ ಇದ್ರು, ಸೇರಿದ್ರು ಒಂದ್ಸಾರಿ. ಅವಾಗ ಏನಾಯ್ತು, ಸುಮನ್ ಅಂತ ಬಂತಲ್ಲ, ಅದಕ್ಕೆ ನಾನು ಸುಮನ್ ಅನ್ನೋ ಒಂದು ಮೂವಿ ನೋಡಿದ್ದೆ ಅವತ್ತು, ಇರ್ಲಿ ಬಿಡಿ ಅನ್ಕೊಂಡು ಇಟ್ಕೊಂಡೆ ಸರ್.
1: ನೋಡಿ ಎಷ್ಟು ಕಾರಣಗಳಿದೆ, ಪ್ರತಿಯೊಂದು ಹೆಸರಿಗೂ ನಮ್ಮಲ್ಲಿ ಊರಿನ ಜೊತೆಗೆ ಹೆಸರಿಗೂ ಒಂದು ಕಾರಣ ಇರುತ್ತೆ ಅಲ್ವಾ. ನಿಮ್ಗೆ ಯಾವ ಹಾಡನ್ ಕೇಳ್ಬೇಕು ಅನ್ಕೋತೀರಿ?
0: ನನ್ ಇವತ್ ನಮ್ ಬಹಳ ಆತ್ಮೀಯರು ಅರವಿಂದ್ ಶೆಟ್ಟಿ ಇದಾರೆ, ಅವ್ರದ್ದು ಬರ್ತ್ಡೇ, ಅದಕ್ಕೆ ನಾನು ಅವ್ರಿಗೆ ಬಯಲುದಾರಿದ ಒಂದು ಸಾಂಗ್ ನ ಕೇಳ್ಕೊಬೇಕು ಅಂತ.
1: ನೀವೇನ್ ಮಾಡ್ಕೊಂಡಿದ್ದೀರಿ ಸುಮನ್?
0: ಸರ್ ನಾನು ಲಯನ್ಸ್ ರಕ್ತನಿಧಿ ಮಹಾವೀರ್ ಜೈನ್ ಹಾಸ್ಪಿಟಲ್ ಕೆಲಸ ಮಾಡ್ತೇನೆ.
1: ತುಂಬಾ ಒಳ್ಳೆ
0: ಕೆಲಸ ಮಾಡ್ತಾ ಇದ್ದೇನೆ.
1: ಹೌದ್ರಾ, ತುಂಬಾ ಒಳ್ಳೆ ವಿಷಯ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿದ್ದು. ಯಾಕಂದ್ರೆ ನಿಮ್ಮಿಂದ ಬಹಳಷ್ಟು ಜನಕ್ಕೆ ರಕ್ತದ ಅಂದ್ರೆ ಅವಶ್ಯಕತೆ ಇರೋರಿಗೆ ಸಹಾಯ ಆಗತ್ತೆ ಅಲ್ವಾ?
0: ಈಗಂತೂ ಬಹಳಷ್ಟು ಅವಶ್ಯಕತೆ ಇದೆ.
1: ಹೌದು,
0: ಈ ಮಂತ್ ಅಲ್ಲಂತೂ ತುಂಬಾ ಕಷ್ಟ ಪಡ್ತಾ ಇದೀವಿ.
1: ಓಕೆ, ನಿಮ್ಮಿಂದ ಒಂದ್ ಲೈನ್ ನಮ್ಮ ಎಲ್ಲಾ ಕೇಳುಗರಿಗೆ ರಕ್ತದಾನದ ಬಗ್ಗೆ ಒಂದು ಮಾತು ಹೇಳಿ.
0: ಆತ್ಮೀಯರೇ, ದಯವಿಟ್ಟು 18-25 ವರ್ಷಗಳಿರ್ತಕ್ಕಂತ ದಾನಿಗಳ ಕಡಿಮೆ ಆಗ್ತಾ ಇದೆ,
1: ಸಂಖ್ಯೆ ಕಡಿಮೆ ಆಗ್ತಾ ಇದೆ.
0: ಅವರು ಮನಸ್ಸು ಮಾಡ್ತಿಲ್ಲ, ದಯವಿಟ್ಟು ಮನಸ್ಸು ಮಾಡಿ ರಕ್ತದಾನ ಮಾಡಿ. ಒಂದು ಯೂನಿಟ್ ನಿಮ್ಮ ರಕ್ತ 3 ಪ್ರಾಣಗಳನ್ನ ಉಳಿಸ್ತಕ್ಕಂತ ಜೀವಗಳನ್ನ ಉಳಿಸ್ತೀರಿ ನೀವು ಜೀವನದಲ್ಲಿ. ಪ್ರತಿ ವರ್ಷ ದಿನದ ಒಂದು, ನನ್ನ ಜೀವನದಲ್ಲಿ ಒಂದು ತಿಂಗಳ ವರ್ಷದಲ್ಲಿ ಒಂದು ರಕ್ತದಾನ ಮಾಡಿದ್ರೆ ಅಟ್ಲೀಸ್ಟ್ ಬಹಳಷ್ಟು ಪ್ರಾಣ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಒಂದು ರಕ್ತದಾನದ ನಿದರ್ಶನ ನೋಡ್ತಾ ಇದೀವಿ.
1: ಆಯ್ತು, ಎಲ್ಲ ದಾನಗಳಲ್ಲಿ ರಕ್ತದಾನ ಸಹ ತುಂಬಾ ಶ್ರೇಷ್ಠವಾದ ದಾನ, ಹಾಗಾಗಿ ದಯವಿಟ್ಟು ಮಾಡಿ. ಒಂದು ರಕ್ತಕಣ ಅಂದ್ರೆ ಒಂದು ರಕ್ತದಾನ 3 ಜೀವಿಗಳನ್ನ ಉಳಿಸಬಹುದು ಅಂತ ಸರ್ ಹೇಳಿದ್ರು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಮೈಕೆಲ್ ಅವರೇ. ಯಾವ ಬ್ರಾಂಚ್ ನೀವು ಕೆಲಸ ಮಾಡೋದು?
0: ಮಹಾವೀರ್ ಜೈನ್ ಹಾಸ್ಪಿಟಲ್,
1: ಹೊಸನಗರ. ಆಯ್ತು ಸರ್, ಒಳ್ಳೇದಾಗ್ಲಿ. ನಿಮ್ಮಿಂದ ಇನ್ನಷ್ಟು ಮತ್ತಷ್ಟು ಅಂದ್ರೆ ಕಷ್ಟದಲ್ಲಿ ಬರುವಂತಹ ರೋಗಿಗಳಿಗೆ ಮತ್ತು ಪೇಷಂಟ್ಸ್ಗಳಿಗೆ ಸಹಾಯ ಆಗ್ಲಿ, ಒಳ್ಳೇದಾಗ್ಲಿ ಸರ್ ನಿಮ್ಗೆ.
0: ಎಲ್ಲ ದಾನಿಗಳು ಧನ್ಯವಾದಗಳು ಸರ್.
1: ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ, ಒಳ್ಳೇದಾಗ್ಲಿ ಮೈಕೆಲ್ ಅವರೇ. ದೀಪಕ್ ಸುಮನ್ ಮೈಕೆಲ್ ಅವರೇ. ಆಯ್ತು, ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರು ದಾವಣಗೆರೆಯಿಂದ ಮಾಡಿದ್ದಾರೆ. ನಮಸ್ಕಾರ
1: ಸರ್. ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರೇಳಿ, ನಿಮ್ಮ ಬಗ್ಗೆ ತಿಳಿಸಿ.
1: ಸರ್, ನಾನು ಶಾರದಾ MD ಅಂತ ಸರ್. ನಾನು ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ CG ಹಾಸ್ಪಿಟಲ್.
0: ದಾವಣಗೆರೆಯಿಂದ ಕೆಲಸ ಮಾಡ್ತಾ ದಾವಣಗೆರೆಯಿಂದ ಕಾಲ್ ಮಾಡಿದ್ರಲ್ಲ. ಇದೇ ಪ್ರಥಮ ಬಾರಿ ಕರೆ ಮಾಡಿರೋದ?
1: ಹೌದು ಸರ್, ಇವತ್ತು ತುಂಬಾ ಸಂತೋಷ ಆಗ್ತಿದೆ. ಇವತ್ತು ನರ್ಸ್ ಇದೆ.
0: ಈ ಹಿಂದೆನು ಒಬ್ರು ಬ್ಲಡ್ ಡೊನೇಷನ್ ಇವ್ರ ಸರ್ ಕರೆ ಮಾಡಿದ್ರು. ಏನೋ ಕನೆಕ್ಷನ್ ಇದೆ ನೋಡಿ, ಇವತ್ತೆಲ್ಲ ನಮ್ಗೆ ಸಾಕಷ್ಟು ಕರೆಗಳು ಅದೇ ರೀತಿ ಬರ್ತಾ ಇದೆ. ಇರ್ಲಿ, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ ಶಾರದಾ ಅವ್ರೆ?
1: ಸರ್, ನಾನು ಹೊಸ ಬೆಳಕು ಸಿನಿಮಾಯಿಂದ ಸರ್, ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಡಿರೋದು ಟೈಟಲ್ ಸಾಂಗ್ ಹೊಸ ಬೆಳಕು ಮೂಡುತ್ತಿದೆ.
0: ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಏನ್ ಮಾಡ್ಕೊಂಡಿದೀರಾ ಅಂತ ಹೇಳಿದ್ರಿ, ಏನ್ ಮಾಡ್ತೀರಿ ನೀವಲ್ಲಿ ದಾವಣಗೆರೆ ಡಿಸ್ಟಿಕ್? ಇದರಲ್ಲಿ ಆಫೀಸ್
1: ನರ್ಸಿಂಗ್ ಅಲ್ಲಿ ಕೆಲಸ ಮಾಡ್ತೀರಾ? ಆರ್ಥೋ OT ಇದೆ ಸರ್, ಅದ್ರಲ್ಲಿ ನಾನು ಇನ್ಚಾರ್ಜ್ ಆಗಿದ್ದೀನಿ.
0: ಓ, ವೆರಿ ನೈಸ್, ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಒಂದು ವಿನಂತಿ ನನ್ನ ಕಡೆಯಿಂದ, ನಿಮ್ಮ ಬಳಿಗೆ ಯಾವುದೇ ಪೇಷಂಟ್ ಬರಲಿ, ಅವ್ರಿಗೆ ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಮಾಡಿದೆ ಅವ್ರಿಗೆ. ಯಾಕೆಂದ್ರೆ ಪೇಷಂಟ್ ಯಾರೇ ಬಂದರೂ ಒಂದು ಭಯದಲ್ಲಿ ಬರ್ತಾರೆ. ಯಾಕೆಂದ್ರೆ ಯಾರಿಗೆ ಆಗಲಿ ಈ ಕಾಯಿಲೆ ಅನ್ನೋದು ಅಥವಾ ಏನಾದರೂ ಏಟಾದರೆ, ತೊಂದರೆ ಆದರೆ ಮೊದಲು ನೆನಪಾಗೋದು ಡಾಕ್ಟರು, ಅವ್ರ ದೇವ್ರ ಸಮಾನ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಆ ಭಯದಲ್ಲಿ ಬಂದಾಗ ಅವ್ರಿಗೆ ಸಹಾಯ ಮಾಡಿ, ಅವ್ರಿಗೆ ಸೂಕ್ತ ಮಾಹಿತಿಯನ್ನು ಕೊಡಿ. ಜೊತೆಗೆ ನಿಮಗೆ ಅನಿಸ್ದಾಗೆ ಅವ್ರಿಗೇನು ಬೇಕೋ ಅದನ್ನು ಮುಕ್ತ ಮನಸ್ಸಿಂದ ಹೇಳಿ. ಅದು ಕೆಲವು ಕಡೆ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಆಗುತ್ತೆ, ಕೆಲವು ಕಡೆ ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಅಥವಾ ಹೇಳೋದಿಲ್ಲ, ಏನೋ ಒಂದು ಅಲಕ್ಷ್ಯ ತೋರಿಸ್ತಾರೆ. ಹಾಗೆ ಮಾಡಬೇಡಿ ಅನ್ನೋದು ನನ್ನ ವಿನಂತಿ.
1: ನಾನು 100% ನಾನು ಈ ಕೆಲಸದಲ್ಲಿ ತೃಪ್ತಿಯಿಂದ ಕೆಲಸ ಮಾಡ್ತೀನಿ ಸರ್.
0: ತುಂಬಾ ಖುಷಿ ಆಯ್ತು ಶಾರದಾ ಅವರೇ ನಿಮ್ಮನ್ನ ಮಾತಾಡ್ಸಿದ್ದು.
1: ಮುಂದೆ ಮಾಡ್ತೀನಿ ಸರ್.
0: ಮಾಡಿ, ತುಂಬಾ ಖುಷಿ ಆಯ್ತು. ಹಾಗಾಗಿ ಇನ್ನು ಇವತ್ತು ಈ ಹಾಡು ಕೇಳ್ತಾ ಇದ್ದೀರಿ, ಡ್ಯೂಟಿಲಿ ಇದ್ದೀರಾ, ಪರವಾಗಿಲ್ವಾ, ಕೇಳ್ಬೋದಾ? ಮಾರ್ನಿಂಗ್ ಶಿಫ್ಟ್ ಅಲ್ಲಿದ್ದೀರಾ? ಓಹೋಹೋ, ನೋಡಿದ್ರೆ ಅಡುಗೆ ಮಾಡ್ತಾ ದಾವಣಗೆರೆಯಿಂದ ಬೆಂಗಳೂರು ಆಕಾಶವಾಣಿ ವಿವಿಧ ಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ಡೈಲಿ ಕೇಳ್ತೀನಿ ಸರ್ ನಾನು ಮಾರ್ನಿಂಗ್.
0: ಹೌದಾ, ಏನ್ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ?
1: ಬೆಳಿಗ್ಗೆ ಸ್ಟಾರ್ಟ್ ಆದಾಗಿಂದ ಸರ್ 8 ಗಂಟೆವರೆಗೂ, ನಂದು 8 ಗಂಟೆ ಡ್ಯೂಟಿ ಸರ್. ಅಲ್ಲಿವರೆಗೂ ನಾನು 7:30 ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾನು ಡ್ಯೂಟಿಗೆ ಹೊರಡ್ತೀನಿ ಸರ್.
0: ವೆರಿ ನೈಸ್, ತುಂಬಾ ಖುಷಿ ಆಯ್ತು ಶಾರದಾ ಅವರೇ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಎಲ್ಲ ಕನಸು ಈಡೇರ್ಲಿ ಅಂತ ಹೇಳ್ತಾ, ನಿಮ್ಮ ಇಷ್ಟದ ಗೀತೆ ಹೊಸ ಬೆಳಕು ಚಿತ್ರದ್ದು ನಿಮಗಾಗಿ. ಥ್ಯಾಂಕ್ ಯು, ನಮಸ್ಕಾರ.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ.
0: ಹೇಳಿ, ನಿಮ್ಮ ಹೆಸರು ಹೇಳಿ.
1: ಸರ್, ಸಂತೋಷ್ ಟೈಲರ್ ಬೆಸಗಳಲ್ಲಿ ಅನ್ಬಿಟ್ಟು.
0: ಸಂತೋಷ್ ಬೆಸಗಳಲ್ಲಿ ಟೈಲರಿಂಗ್ ವೃತ್ತಿನಾ?
1: ಹೌದೌದೌದು ಸರ್.
0: ಇನ್ನೂ ಮಾಡ್ತಾ ಇದ್ದೀರಾ ಕೆಲಸ? ಈಗಲೂ ಎಂಟು ಕಾಲ ಆಯ್ತು.
1: ಇಲ್ಲ, ಇವತ್ತು ಹೊರಗಡೆ ಬಂದಿದ್ದೀನಿ ನಾನು, ಬೆಂಗಳೂರು ಹತ್ರ.
0: ಹೌದ್ರಾ?
1: ಹಂಗಾಗಿ ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದೆ.
0: ಆಯ್ತು ಆಯ್ತು ಆಯ್ತು. ಬೆಸಗೆರಹಳ್ಳಿ ಎಲ್ಲಿ ಬರುತ್ತೆ, ಯಾವ ಕಡೆ ಬರುತ್ತೆ ಹೇಳಿ?
1: ಮದ್ದೂರು ತಾಲೂಕು

0: ಮದ್ದೂರು ತಾಲೂಕು ಅಪ್ಪ ಒಬ್ಳೆ.
1: ಮದ್ದೂರ್ ತಾಲೂಕು. ಮದ್ದೂರ್ ಒಡೆ ತಿಂದಿದ್ದೀರಾ? ಮದ್ದೂರ್ ತಾಲೂಕವರಾಗಿ ಮದ್ದೂರ್ ಒಡೆ ತಿಂದಿದ್ದೀರಾ ಅಂತ ಏನ್ ಪ್ರಶ್ನೆ ಕೇಳ್ತೀರಾ ಸರ್ ಅಂತೀರಾ ಅಲ್ವಾ? ನಿಮ್ ಪ್ರಶ್ನೆನೆ ತಪ್ಪು ಸರ್ ಅಂತ. ನೀವು ಬೆಂಗಳೂರವ್ರು ತಿಂದಿರಲ್ಲ, ನಾವು ತಿಂದಿರ್ತೀವ ಅಂತ. ಆಯ್ತು ಸರ್, ಆಯ್ತು. ಹಾಗಾಗಿ ಮಾತಲ್ಲೇ ನಿಮ್ಮನ್ನ ಮತ್ತೆ ಪ್ರಶ್ನೆ ಮಾಡಿದೆ, ಯಾವ ಹಾಡು ಕೇಳಬೇಕು ಅನ್ಕೋತೀರಿ?
0: ಸಿಪಾಯಿ ಚಿತ್ರದಿಂದ.
1: ಬಂಗಾರದ ಬೊಂಬೆ.
0: ಬಂಗಾರದ ಬೊಂಬೆ ಹಾಕಿ.
1: ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ. ಇನ್ನು ಊಟ ಮಾಡಿದ್ರ?
0: ಊಟ ಇನ್ನೂ ಇಲ್ಲ ಸರ್.
1: ಇನ್ನೂ ಇಲ್ಲ. ನೀವು ಲೇಡೀಸ್ ಜೆಂಟ್ಸ್ ಇಬ್ಬರದು ಬಟ್ಟೆ ಹೋಗಿತ್ತೀರಾ ಹೋಗ್ತೀರಾ?
0: ಇಬ್ಬರದು ಬಟ್ಟೆ ಹೊಲಿದ್ವಿ ಸರ್.
1: ಆಯ್ತು, ಆಯ್ತು, ತುಂಬಾ ಖುಷಿ ಆಯ್ತು.
0: ರಿಕ್ವೆಸ್ಟ್ ಇದೆ,
1: ಹೇಳಿ ಹೇಳಿ.
0: ನನ್ನ ಮಗಳದ 15ನೇ ತಾರೀಕು ಬಿಡ್ತಾ ಇದೆ.
1: ಅವ್ರಿಗೆ ಒಳ್ಳೇದಾಗ್ಲಿ, ಅವರ ಜನ್ಮ ದಿನಕ್ಕೆ ಪ್ರೀತಿಯ ಶುಭಾಶಯಗಳನ್ನ ಕೇಳ್ತಾ ಅವ್ರ ಹೆಸರು ಹೇಳಿ.
0: ಪೂರ್ವಿಕಾ ಅಂತ.
1: ಪೂರ್ವಿಕಾ ಅವ್ರಿಗೆ ಖಂಡಿತ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ಸಂತೋಷ ಆಯ್ತು. ಸಂತೋಷ್ ಅವರೇ, ನಿಮ್ಮ ಇಷ್ಟದ ಗೀತೆ.
0: ಥ್ಯಾಂಕ್ ಯು.
1: ಕರೆ ಮಾಡಿದ್ದಕ್ಕೆ ನಮಸ್ಕಾರ. ನಮಸ್ಕಾರ
0: ಸರ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಒಂದಿನ ಕರೆಯನ್ನು ನಮ್ಮ ಗೆಳೆಯರೊಬ್ಬರು ಮಾಡಿದರು, ಬಹುತೇಕ ಅವರ ಕರೆ ಕಟ್ಟಾಗಿದೆ ಅಂತ ಅಂದ್ಕೋತೀನಿ. ನೋಡೋಣ ಇನ್ಯಾರು ಮಾಡ್ತಾರೆ ಅಂತ.

0: ಮತ್ತೋರ್ವ ಗೆಳೆಯರು ಕರೆ ಮಾಡಿದ್ದಾರೆ, ಯಾರು ಎಲ್ಲಿಂದ ನೋಡೋಣ. ನಮಸ್ಕಾರ
1: ಸರ್. ನಮಸ್ತೆ.
0: ನಮಸ್ತೆ, ನಿಮ್ ಬಗ್ಗೆ ತಿಳಿಸಿ, ನಿಮ್ಮ ಹೆಸರು ಹೇಳಿ.
1: ಸರ್, ನನ್ನ ಹೆಸರು ಮಹೇಶ್ ತಾಂಡವೆ ಅಂತ.
0: ಎಲ್ಲಿಂದ ಕರೆ ಮಾಡಿದ್ರಿ?
1: ಬೆಳಗಾವಿ ಜಿಲ್ಲೆ ಸರ್, ಸವದತ್ತಿ ತಾಲೂಕು ಮುನವಳ್ಳಿಯಿಂದ.
0: ಮುನವಳ್ಳಿಯಿಂದ ಏನ್ ಮಾಡ್ಕೊಂಡಿದ್ರಿ ಮಹೇಶ್?
1: ಸರ್, ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೀವಿ.
0: ಟೀಚರ್ ಆಗಿದ್ದೀರಿ, ಯಾವ ವಿಷಯ ಪಾಠ ಮಾಡ್ತೀರಿ?
1: ಸರ್, ನಾವು ಪ್ರೈಮರಿಯಲ್ಲಿ ನಮ್ದು ಎಲ್ ಪಿ ಎಸ್ ಇದೆ ಸರ್, ಒಂದರಿಂದ ಐದನೇ ಕ್ಲಾಸ್.
0: ಎಲ್ಲ ವಿಷಯನು ಪಾಠ ಮಾಡ್ಬೇಕಾಗ?
1: ಎಲ್ಲ ವಿಷಯನ ಪಾಠ ಮಾಡ್ತೀವಿ ಸರ್.
0: ನೋಡಿ, ನಿಜವಾದ ಗುರುಗೆ ಎಲ್ಲವೂ ತಿಳಿದಿರಬೇಕಾಗತ್ತೆ ಅಲ್ವಾ?
1: ಹೌದು ಸರ್, ಹೌದು.
0: ಆಯ್ತು, ನಿಜವಾಗ್ಲೂ ನಿಮ್ಮ ಕೈಲಿ ಮಕ್ಕಳು ತುಂಬಾ ಖುಷಿಯಿಂದ ಬೆಳಿಬೇಕಾಗತ್ತೆ, ಯಾಕಂದ್ರೆ ನೀವೇ ಅಡಿಪಾಯ, ನೀವೇ ಒಂದು ಬೇಸ್ಮೆಂಟ್ ಅಲ್ವಾ?
1: ಹೌದು ಸರ್, ನಾವು ವಿಶೇಷವಾಗಿ ಮಕ್ಕಳಿಗೆ ತಯಾರಿ ಮಾಡ್ಕೊಂಡು ಹೋಗಿ ಅವ್ರಿಗೆ ಮನಸ್ಸಿಗೆ ಮುಟ್ಟೋತರ ಅವ್ರ ಮಟ್ಟಕ್ಕೆ ಬೀಳ್ದು.
0: ಹೌದು,
1: ಚೆನ್ನಾಗಿ ಪಾಠ ಮಾಡಿದ್ರೆ ನಮ್ಗೆ ಸಾಯಂಕಾಲ ಒಂಥರ ತೃಪ್ತಿ ಸಿಗುತ್ತೆ.
0: ತೃಪ್ತಿ ಸಿಗತ್ತೆ, ತುಂಬಾ ಖುಷಿಯಾದ ವಿಚಾರ. ಯಾಕಂದ್ರೆ ನಮ್ಗೆ ಪ್ರಭಾವಿಗಳು ನಾವು ಕಾಲೇಜ್ನಲ್ಲಿ ಅಥವಾ ಇನ್ನು ಮುಂದೆ ವ್ಯಾಸಂಗ ಮಾಡಿದವರು ಹೆಚ್ಚು ಜನ ಹೆಚ್ಚು ಪ್ರಭಾವವನ್ನು ಬೀರದೇ ಇರಬಹುದು, ಆದ್ರೆ ನಮ್ಮ ಪ್ರಾರಂಭದ ಅವಸ್ಥೆಯಲ್ಲಿ ನಮ್ಗೆ ತುಂಬಾ ಪ್ರಭಾವ ಗುರುಗಳದ್ದು ಬೀರಿರುತ್ತೆ.
1: ಹೌದು ಸರ್, ನಿಜ.
0: ಯಾರೇ ಆಗ್ಲಿ, ಯಾರೇ ಆಗ್ಲಿ, ಹೈಸ್ಕೂಲ್ ಟೀಚರ್ಗಳನ್ನ ಯಾವತ್ತೂ ನೆನೆಸ್ಕೊತಾ ಇರ್ತಾರೆ.
1: ಯಾಕಂದ್ರೆ ಹೈಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ ಸರ್, ನಮ್ಮ ಜೀವನದಲ್ಲಿ ಬಹಳಷ್ಟು ವಿಷಯದಲ್ಲಿ ಪ್ರಭಾವ ಬೀರ್ತಾರೆ ಸರ್ ಅವರು.
0: ಹೌದು ಹೌದು ಹೌದು,
1: ಅದರಲ್ಲೂ ಪ್ರಾಥಮಿಕ ವಿಭಾಗದಲ್ಲಿ ನಮ್ಮ ಒಂಥರ ವ್ಯಕ್ತಿತ್ವದ ಮೇಲೆ ನಮ್ಮ ಶಿಕ್ಷಕರು ಗಾಢವಾದ ಪ್ರಭಾವ ಬೀರ್ತಾರೆ.
0: ಹೌದ್ರಿ, ಹೌದ್ರಿ. ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ ಇವತ್ತು?
1: ಸರ್, ನನಗೆ ಮುತ್ತಿನ ಹಾರ ಚಿತ್ರದಿಂದ ಮಡಿಕೇರಿ ಸಿಪಾಯಿ ಅಂತ ಹಾಡಿದ್ರು ಸರ್.

0: ಮಡಿಕೇರಿ ಸಿಪಾಯಿ. ಅದೇನು ಇವತ್ತು ಈ ಹಾಡಿಗೂ ಏನು ಏನಾದ್ರೂ ಸಂಬಂಧ ಇದೆಯಾ?
1: ಏನು ಏನು ಸಂಬಂಧ ಇಲ್ಲ ಸರ್, ಯಾಕೋ ಹಾಡು ವಿಶೇಷವಾಗಿ ಒಂಥರ ಆಮೇಲೆ ಆ ಸಿನಿಮಾದಲ್ಲಿ ಮೇಡಮ್ ಅವರು ನರ್ಸ್ ಆಕ್ಟಿಂಗ್ ಮಾಡಿದಾರಲ್ಲ, ಇವತ್ತು ನರ್ಸ್ ಡೇ ಬೇರೆ ಇದೆ, ಏನೋ ಸಹ ಸಂಬಂಧ ಇರ್ಬೋದು ಸರ್.
0: ನೋಡಿ ಹಿಂದೆನೂ ಒಬ್ರು ನರ್ಸ್ ಕಾರ್ ಮಾಡಿದ್ರು, ಇನ್ನೊಬ್ರು ಲಯನ್ಸ್ ಇದರಿಂದ ಕಾಲ್ ಮಾಡಿದ್ರು, ಹಾಗಾಗಿ ಬ್ಲಡ್ ಬ್ಯಾಂಕ್ ಇಂದ. ಆಯ್ತು ಆಯ್ತು ಆಯ್ತು, ತುಂಬಾ ಖುಷಿ ಆಯ್ತು.
1: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ, ನಿಮ್ಮ ಟೀಮ್ ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಸರ್. ಮತ್ತೆ ಈ ಫೋನ್ ಇನ್ ಕಾರ್ಯಕ್ರಮ ಇರ್ತಾವಲ್ಲ, ನಮಗೆ ಬಹಳ ಇಷ್ಟ ಸರ್.
0: ಬಹಳ ಇಷ್ಟನ್ರ? ಆಯ್ತು, ನಿಮ್ ಕಡೆಯಿಂದ ಒಂದೇ ಒಂದ್ ಲೈನ್ ಅಲ್ಲಿ, ತುಂಬಾ ಸಮಯ ತಗೊಳ್ಳದೆ 30 ಸೆಕೆಂಡ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದ್ ಲೈನ್ ಅಲ್ಲಿ ಏನಾದ್ರು ಹೇಳ್ತೀರಾ ಅಂದ್ರೆ ಏನ್ ಹೇಳ್ತೀರಾ?
1: ಏನಿಲ್ಲ ಸರ್, ಮಕ್ಕಳಿಗೆ ಈಗಿನ ಕಾಲದಲ್ಲಿ ಶಿಕ್ಷಣ ಒಂದು ಮುಖ್ಯ, ಅವರ ಭವಿಷ್ಯ ಅವ್ರ ಕೈಯಲ್ಲಿದೆ. ಪೋಷಕರು ಕೂಡ ಪ್ರಾಥಮಿಕ ಹಂತದಲ್ಲಿ ಮತ್ತು ಮಾಧ್ಯಮಿಕ ಹಂತದಲ್ಲಿ ಅವರನ್ನ ವಿಶೇಷವಾಗಿ ಕಾಳಜಿ ವಹಿಸಿ ಪ್ರೋತ್ಸಾಹ ಕೊಡಬೇಕು. ಆದಷ್ಟು ಈಗ ಸಾಮಾಜಿಕ ಮಾಧ್ಯಮಗಳಿಂದ ಸ್ವಲ್ಪ ಮಕ್ಕಳನ್ನ ದೂರ ಇಟ್ಟು ಪುಸ್ತಕಗಳ ಕಡೆ ಅವರು ಆಕರ್ಷಿತರಾಗುವಂತೆ ಮಾಡುವಂತೆ ಮಕ್ಕಳಿಗೆ ಮತ್ತು ಶಿಕ್ಷಕರು ಪಾಲಕರು ವಿಶೇಷ ಗಮನ ವಹಿಸಬೇಕು.
0: ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನು ಮಾತಾಡಿಸಿದ್ದು. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಓದು ವಾಣಿಜ್ಯೀಕರಣ ಆಗ್ತಾ ಇದೆ, ಹಾಗಾಗಿ ಅದಾಗದೇ ಇರಲಿ ಅಂತ ನನ್ನ ಕಡೆಯಿಂದ ಕಳಕಳಿಯ ವಿನಂತಿಯನ್ನ ಮಾಡ್ತಾ ನಿಮ್ಮ ಇಷ್ಟದ ಗೀತೆ ಮಡಿಕೇರಿ ಸಿಪಾಯಿ ಈಗ ನಿಮ್ಗಾಗಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ, ಶೋಭಾ ಅವರು, ನಮ್ಮ ಕಾಯಂ ಶ್ರೋತೃ. ನಮಸ್ಕಾರ.
1: ನಮಸ್ತೆ ಸರ್.
0: ಶೋಭಾ ಅವರೇ, ಹಾಸನಿಂದ ಕರೆ ಮಾಡಿದ್ರಿ.
1: ಹೌದು ಸರ್.
0: ಅಡಿಗೆ ಎಲ್ಲ ಮಾಡ್ತಾ ಇದ್ದೀರಾ ಅಥವಾ ಏನು, ಕೆಲಸ ಮುಗೀತಾ ನಿಮ್ದೆಲ್ಲ?
1: ಇಲ್ಲ ಸರ್, ಇವತ್ತು ಒಂದು ಫಂಕ್ಷನ್ ಹೊರಟಿದ್ದೀನಿ.
0: ಹೊರಟಿದ್ದೀರಾ?
1: ಆ ಖುಷಿಗೆ ಈಗ ಹೊರಟಿದ್ದೀನಿ.
0: ಹಾಗೆ ಕರೆ ಮಾಡಿದ್ರಿ, ಲೈನ್ ಸಿಕ್ತು, ಹಾಡು ಕೇಳ್ಬಿಟ್ಟು ಹೋಗೋಣ ಅಂತ.
1: ಹೋಗೋಣ. ಹಾಗೆ ಇವತ್ತು ನರ್ಸಿಂಗ್ ಆಫೀಸರ್ ಡೇ ಸರ್, ಇಂಟರ್ನ್ಯಾಷನಲ್ ನರ್ಸಿಂಗ್ ಆಫೀಸರ್ ಡೇ.
0: ಎಲ್ಲರಿಗೂ, ಎಲ್ಲ ನಮ್ಮ ಶುಶ್ರೂಷೆ ಅಂದ್ರೆ ಎಲ್ಲ ನಮ್ಮ ಆರೈಕೆ ಮಾಡುವಂತಹ ನರ್ಸ್ಗಳಿಗೆ ಒಳ್ಳೇದಾಗ್ಲಿ. ಆಯ್ತು, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ಸರ್, ಆ ಖುಷಿಗೆ ನಾನು ದೇವರ ಕೊಟ್ಟ ತಂಗಿ ಫಿಲಂ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ಅಂತ ಒಂದು ಸಾಂಗ್ ಇದೆ.
0: ಆಯ್ತು, ಖಂಡಿತ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಶೋಭಾ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ನಮಸ್ಕಾರ.

0: ನಮ್ಮ ಗೆಳೆಯರು ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಪರಿಚಯ ಮಾಡಿಕೊಡಿ, ನಿಮ್ಮ ಬಗ್ಗೆ ತಿಳಿಸಿ.
1: ನನ್ನ ಹೆಸರು ಲಲಿತಮ್ಮ ಅಂತ.
0: ಲಲಿತಮ್ಮ ಇಲ್ಲಿ
1: ಕಬ್ಬನ್ಪೇಟೆಯವರು. ಇಲ್ಲಿ ಮನೆ ಇತ್ತು, ಮಾರ್ಬಿಟ್ಟು ಇಲ್ಲಿ ಬಂದಿದೀವಿ. ಬನ್ನೇರುಘಟ್ಟ ರೋಡ್ ಅಲ್ಲಿ ಇದೀವಿ.
0: ಬನ್ನೇರುಘಟ್ಟ ರೋಡ್ ಹೋಗ್ಬಿಟ್ಟಿದ್ರಿ?
1: ಮನೆ ಮಗದ ಕೆಲಸ ಮಾಡ್ತೀವಿ ಸರ್. ಮನೇಲಿ ವೈಡಿಂಗ್ ಹಾಕೊಂಡಿದೀವಿ ನಾವು.
0: ಹತ್ತತ್ರ ಆನೇಕಲ್ ಹತ್ರ ಬರ್ತಲ್ಲ?
1: ಇಲ್ಲ ಇಲ್ಲ, ಬನ್ನೇರುಘಟ್ಟ ಇಲ್ಲ, ಈ ಕಡೆ. ಇನ್ನ ಕೊಳಿಪುರಂ ಗೇಟ್ ಅಂತಾರಲ್ಲ,
0: ಇನ್ನ ಈ ಕಡೆ ಬರ್ತೀರಾ? ಎಎಂಸಿ ಕಾಲೇಜು, ಎಎಂಸಿ ಕಾಲೇಜು ಆ ಕಡೆ ಬರ್ತೀರಿ?
1: ಇಲ್ಲ, ಈ ಕಡೆ.
0: ಇನ್ನು ಈ ಕಡೆ ಬರ್ತೀರಾ? ಆಯ್ತು. ಲಲಿತಮ್ಮ ಏನ್ ಮಾಡ್ಕೊಂಡಿದೀರಿ ಅಂತ ಹೇಳಿದ್ರಿ? ಊಟ ಮಾಡಿದ್ರಾ?
1: ಇಲ್ಲ ಇಲ್ಲ ಸರ್, ಅಡಿಗೆ ಆಗಿದೆ, ಊಟ ಮಾಡ್ಬೇಕು.
0: ಏನ್ ಅಡಿಗೆ ಮಾಡಿದೀರಾ?
1: ಅಡಿಗೆ ತೊಗರಿಬೇಳೆ ಸಾರು ಅಂತಾರಲ್ಲ, ಗೊತ್ತಾ?
0: ತೊಗರಿಬೇಳೆ ಸಾರ?
1: ತೊಗರಿಬೇಳೆ ಬಜ್ಜಿ ಸಾರು ಮಾಡಿದೀವಿ.
0: ಬಜ್ಜಿ ಸಾರು ಮಾಡಿದೀರಾ?
1: ತೊಗರಿಬೇಳೆ ಬಜ್ಜಿ, ಮುದ್ದೆ, ಅನ್ನ.
0: ನೋಡಿ, ಎಲ್ಲ ಹೇಳ್ತಾ ಇದ್ದೀರಾ, ಬಾಯಲ್ಲಿ ನೀರು ಬರ್ತಾ ಇದೆ. ಆದ್ರೆ ಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಅದಕ್ಕೆ ಅದಕ್ಕೆ ಖಂಡಿತ ಬರೋಣ, ಇನ್ನೊಂದ್ ದಿನ ಬರೋಣ. ಆಯ್ತಾ? ತುಂಬಾ ಖುಷಿ ಆಯ್ತು ನಿಮ್ಮನ್ ಮಾತಾಡ್ಸಿದ್ದು. 1975 ಕೇಳ್ತಾ ಇದೀನಿ ಅಂತ ಹೇಳಿದ್ರಿ. ಹೀಗೆ ಕೇಳ್ತಾ ಇರಿ. ನಮ್ಮ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಹೌದ್ರಾ? ಹೊಸ ಹಾಡು ಅಲ್ಲ, ಏನ್ ಗೊತ್ತಾ, ಹೊಸ ಹಾಡು ಹಳೆ ಹಾಡು ಎಲ್ಲವನ್ನ ಮೇಳೈಸಿ ಹಾಕ್ತೀವಿ. ಎಲ್ಲ ಎಲ್ಲ ಬಗೆಯ ಲಿಸ್ನರ್ ಕೇಳಬೇಕು ನಾವು, ಯಾಕಂದ್ರೆ ಹೊಸಬ್ರು ಇರ್ತಾರೆ, ಅವ್ರಿಗೆ ಹೊಸ ಹಾಡು ಇಷ್ಟ ಇರಬಹುದು, ಇನ್ನೊಬ್ರಿಗೆ ಹಳೆ ಹಾಡು ಇಷ್ಟ ಇರಬಹುದು. ಹಾಗಾಗಿ ಈ ಸಮಯ ಯಾವ ಹಾಡನ್ನು ಕೇಳಬೇಕು ಅನ್ಕೋತೀರಿ?
1: ಈಗ ನಾನು ರೌಡಿ ರಂಗಣ್ಣ ಹಾಕಿ ಸರ್.
0: ರೌಡಿ ರಂಗಣ್ಣ ಇಂದ ಸಿನಿಮಾ ನೋಡಿದೀರಾ? ರೌಡಿ ರಂಗಣ್ಣ,
1: ಅಯ್ಯೋ ಹಳೆ ಪಿಕ್ಚರ್. ನನ್ ಕಬ್ಬನ್ಪೇಟೆಯಲ್ಲಿ ಇದ್ದವರು ನಾವು ಕೆಂಪೇಗೌಡ ರಸ್ತೆಯಲ್ಲಿ ಒಂದು ಥಿಯೇಟರ್ ಅಲ್ಲಿ ಪಿಕ್ಚರ್ ಬಿಟ್ಟಿಲ್ಲ ನಾನು.
0: ಹೌದು ಹೌದು ಹೌದು ಅಲ್ವಾ, ಎಷ್ಟು ಥಿಯೇಟರ್ ಗಳು ಇವತ್ತಿಗೆ ಅಷ್ಟು ಥಿಯೇಟರ್ ಗಳಿಲ್ಲ, ಆದ್ರೆ ಅಷ್ಟು ಥಿಯೇಟರ್ ಗಳು ನಿಮ್ಗೆ ಅಷ್ಟ ಹತ್ರ ಇತ್ತು ಆವತ್ತಿನ ಕಾಲಕ್ಕೆ. ಅದರಲ್ಲೂ
1: ಅದೊಂದೇ ಅಲ್ಲ, ಮಲ್ಲೇಶ್ವರಂ ನಲ್ಲಿ ಥಿಯೇಟರ್ ಗಳು ಇತ್ತಲ್ಲ, ಸವಿತಾ ಸಂಸ್ಥೆ, ಗೀತಾ,
0: ಎಲ್ಲ ಹೋಗ್ಬಿಟ್ಟಿದ್ರಾ? ಅಲ್ಲ, ಆಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಹ ನಟರು ಇದ್ರು ಅಲ್ವಾ?
1: ಹೇಳ್ಕೊಳಂಗಿಲ್ಲ ಬಿಡಿ ಸರ್.
0: ಆಯ್ತು ಆಯ್ತು,
1: ಕೆಲಸ ಮಾಡ್ತಾ ಇದ್ವಿ 2 ಗಂಟೆ ಪರವಾಗಿ ಆಗ್ಬಿಡಿ ಪಿಕ್ಚರ್ಗೆ.
0: ಆಯ್ತು. ರೌಡಿ ರಂಗಣ್ಣ ಚಿತ್ರದ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಲಲಿತಮ್ಮ ಅವರೇ. ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಹೇ ಅಜ್ನಬಿ, ತೂ ಬಿ ಕಬಿ ಆವಾಸತೆ ಕಹೀಸೆ, ಎಷ್ಟು ಚಂದದ ಸಾಲುಗಳು. ಉದಿತ್ ನಾರಾಯಣ್ ಅವರ ಧ್ವನಿಯ ಮಾಂತ್ರಿಕತೆ ಆಗಿದೆ. ಮತ್ತೊಂದು ಗೀತೆ ಅವರದೇ ಧ್ವನಿಯಲ್ಲಿ ಅಲ್ಕಾ ಯಾಜ್ಞಿಕ್ ಅವರು ಧ್ವನಿಗೂಡಿಸಿದ್ದಾರೆ. ದಿಲ್ ಚಾತಾ ಹೇ ಚಿತ್ರದ ಗೀತೆ, ಜಾವೇದ್ ಅಖ್ತರ್ ಅವರು ಬರೆದಂತಹ ಗೀತೆಗೆ ಶಂಕರ್ ಇಶಾನ್ ಲಾಯ್ ಅವರ ಸಂಗೀತ ನಿರ್ದೇಶನ. ಹಲವಾರು ಗೆಳೆಯರು ಮೆಸೇಜ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮದ ಹಾಡುಗಳು, ನನಗೆ ಈ ಹಾಡು ಇಷ್ಟ ಆಯಿತು, ಈ ಹಾಡು ಖುಷಿಯನ್ನು ತಂತು, ಈ ಹಾಡು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿರುವ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಗೀತೆ

0: ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಿರಿಯ ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಸತತ ಎರಡನೇ ಅವಧಿಗೆ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಡಾ ಶರ್ಮಾ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನಾಲ್ವರು ಶಾಸಕರು ಸಹ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಶ್ರೀಲಂಕಾ ನೌಕಾಪಡೆಯಿಂದ ಬಂಧಿಸಲ್ಪಟ್ಟ ಮೀನುಗಾರರ ಬಿಡುಗಡೆಗೆ ಕೇಂದ್ರ ಸರ್ಕಾರ ತಕ್ಷಣ ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒತ್ತಾಯಿಸಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಬರೆದ ಪತ್ರದಲ್ಲಿ ರಾಮನಾಥಪುರಂ ಜಿಲ್ಲೆಯ ಮಂಡಪಂನ 6 ಮೀನುಗಾರರನ್ನು ಶ್ರೀಲಂಕಾ ನೌಕಾಪಡೆ ಇಂದು ಬಂಧಿಸಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಎನ್ಸಿಇಆರ್ಟಿ ಮತ್ತು ಸಿಬಿಎಸ್ಇ ಜಂಟಿಯಾಗಿ 3-8 ತರಗತಿಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟೇಷನ್ ಥಿಂಕಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಹೊಸ ಪಠ್ಯಕ್ರಮವನ್ನು ಪರಿಚಯಿಸಿವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿ ಸಂಜಯ್ ಕುಮಾರ್ ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ರಾಜ್ಯದ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪಿಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಸನ್ರೈಸರ್ಸ್ ಹೈದರಾಬಾದ್ ಇತ್ತೀಚಿನ ವರದಿ ಬಂದಾಗ 4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 29 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.
0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 10:02:56 ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ್ದು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಮೊದಲ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು. ಪಾರಿಜಾತ ಚಿತ್ರದ ಗೀತೆ ಇದು. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನ.

ಹೇ ಹೃದಯವೇ ನೀನು ಸುಮ್ಮನಿರು ಅಂತ ಹಾಡು ಹೇಳ್ತಾ ಇದೆ. ಆದರೆ ನಾವು ಸುಮ್ಮನಿರೋದು ಬೇಡ, ಮುಂದಿನ ಗೀತೆಗೆ ಹೋಗೋಣ. ಹಾಡಂತೂ ನಿಮಗಿಷ್ಟ ಆಯಿತು ಅಂತ ಭಾವಿಸ್ತಾ, ತ್ರಿವಿಕ್ರಮ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ಅಂಕಿತಾ ಕುಂಡು ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಲುಗಳು, ಅರ್ಜುನ್ ಜನ್ಯ ಅವರ ಸ್ವರಕಲ್ಪನೆ. ಕಾರ್ಯಕ್ರಮದ ಮುಂದಿನ ಗೀತೆ ದ ಡೆವಿಲ್ ಚಿತ್ರದ್ದು. ಪ್ರಮೋದ್ ಮರವಂತೆ ಅವರು ಬರೆದಂಥ ಗೀತೆಗೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನ, ಹರ್ಷಿಕಾ ದೇವನಾಥ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ.

ಕೆ ಕಲ್ಯಾಣ್ ಅವರ ರಚನೆಯಲ್ಲಿ ಎಸ್ ನಾರಾಯಣ್ ಅವರ ಸಂಗೀತ ಇದ್ದಂತಹ ತಾಯಿಗೆ ತಾಯಿ ಕೊಟ್ಟ ಸೀರೆ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಕುನಾಲ್ ಕಾಂಜಾವಾಲ ಅವರ ಧ್ವನಿಯಲ್ಲಿ ತನನಂ ತನನಂ ಚಿತ್ರದ ಗೀತೆ ಇನ್ನೀಗ. ಕೆ ಕಲ್ಯಾಣ್ ಅವರದ್ದೇ ಸಂಗೀತ ಮತ್ತು ಸಾಹಿತ್ಯ.

ಟಗರು ಪಲ್ಯ ಚಿತ್ರದ ಗೀತೆ, ಟಗರು ಪಲ್ಯ ಅಲ್ಲ ಟಗರು ಪಲ್ಯ ಚಿತ್ರದ ಗೀತೆ ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ರಿ. ಧನಂಜಯ್ ಅವರು ಬರೆದಂಥ ಗೀತೆಗೆ ವಾಸುಕಿ ವೈಭವ್

ಅವರ ಸಂಗೀತ ನಿರ್ದೇಶನ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಬಹುತೇಕ ಸಾಕಷ್ಟು ಬಾರಿ ಗೀತೆಯನ್ನು ಕೇಳಿರ್ತೀರಿ, ಮತ್ತೊಮ್ಮೆ ಕೇಳುವನಿ. ತುಂಬ ಸುಂದರ ಗೀತೆ, ಸೌಂದರ್ಯ ಚಿತ್ರದ್ದು, ಕುನಾಲ್ ಗಾಂಜಾವಾಲಾ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ.

ನನ್ನೆಲ್ಲ ಆಸೆಗೆ ರೆಕ್ಕೆ ತಂದವಳು ನೀನೇ ಅಂತ ಸೋಮು ಸೌಂಡ್ ಇಂಜಿನಿಯರ್ ಚಿತ್ರದ ಗೀತೆಯ ಸಾಲುಗಳು ಹೇಳ್ತಾ ಇತ್ತು. ಧನಂಜಯ್ ರಂಜನ್ ಅವರ ಸಾಲುಗಳಿದು, ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನಕ್ಕೆ. ಮೇಘನಾ ಭಟ್ ಮತ್ತು ಸಿದ್ಧಾರ್ಥ್ ಬೆಲ್ಮನ್ನು ಅವರ ಧ್ವನಿ.

ಗೀತೆಗೆ ಇತ್ತು. ಮುಂದಿನ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಪುಟ್ಟ ಪುಟ್ಟ ಆಸೆಗಳಿವೆಯಂತೆ, ಏನು ಅಂತ ಕೇಳೋಣ. ಸಿಂಗ ಚಿತ್ರದ್ದು

ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಇದುವರೆಗೆ ನೀವು ಕೇಳಿದ್ದು ಸೋನು ನಿಗಮ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರು ಬರೆದಂಥ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ ಇವತ್ತಿನ ಗೀತೆಗಳು ಹಾಡುಗಳು ತುಂಬ ಇಷ್ಟ ಆಗ್ತಿದೆ ಅಂತ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ, ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 10:50:34 ಈ ಸಮಯದಲ್ಲಿ ಮುಂದಿನ ಗೀತೆ ವಿಜಯ್ ಪ್ರಕಾಶ್, ಚಿನ್ಮಯಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ನಿನ್ನಿಂದಲೇ ಚಿತ್ರದುರ್ಗ.

0: ಹೌದು ಸ್ನೇಹಿತರೆ, ನೆನಪಿರಲಿ ಚಿತ್ರದ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಈ ಗೀತೆಯೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅನುಮೋದಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಚಿಲಿ ಗಣರಾಜ್ಯದ ವಿದೇಶಾಂಗ ಸಚಿವರಾದ ಫ್ರಾನ್ಸಿಸ್ಕೋ ಫೆರೇಜ್ ಮೆಕೆನೋ ಅವರನ್ನು ಚಿಲಿಯ ನಿಯೋಗದ ಸದಸ್ಯರೊಂದಿಗೆ ಭೇಟಿಯಾದರು. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ.

0: ಇದೆ. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿಸ್ಥಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿರುವ ಸನ್ರೈಸರ್ಸ್ ಹೈದರಾಬಾದ್ 14.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 86 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಗುಜರಾತ್ ಟೈಟನ್ಸ್ 82 ರನ್ಗಳಿಂದ ಜಯ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:03:10. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ನಿಮ್ಮ ಗೆಳೆಯ ಸುನಿಲ್ ರುದ್ರಮೂರ್ತಿಗೆ ಹೊರಡಲು ಅನುಮತಿ ಕೊಡಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.